ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 16ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 8ನೇ ತಾರೀಕು ಗುರುವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಗುರುವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಿನ್ನೆ ಮಾಜಿ ಉಪಪ್ರಧಾನಿ ಎಲ್ಕೆ ಅಡ್ವಾಣಿ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಆಶೀರ್ವಾದ ಪಡೆದರು. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ

ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಭೇಟಿ ವಿಶೇಷವಾಗಿತ್ತು. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಭರದಿಂದ ಸಂಕಷ್ಟದಲ್ಲಿರುವ ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ಬೇರೆಡೆಗೆ ವಲಸೆ ಹೋಗದಂತೆ ಸ್ಥಳೀಯವಾಗಿಯೇ ಉದ್ಯೋಗ ಒದಗಿಸಿ ಜೀವನೋಪಾಯಕ್ಕೆ ಭದ್ರತೆ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. 2026ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ದೇಶಾದ್ಯಂತ ನಾಳೆ ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾ ಪ್ರತಿಭೋತ್ಸವ ಆಯೋಜಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಾಲ ಕಿಶೋರ ಹಾಗೂ ಯುವ ಪ್ರತಿಭೆ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಇದೇ 23 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಹೆಚ್ಚಿನ ಮಾಹಿತಿಗೆ 7892220 7955 ಮತ್ತು 9108865633 ಸಂಪರ್ಕಿಸಬಹುದು. ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ಇದೇ 9ರಂದು ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಆಯ್ಕೆ ಹಾಗೂ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕ್ರೀಡಾಕೂಟದಲ್ಲಿ ಓಟ, ಹೈಜಂಪ್, ಲಾಂಗ್ ಜಂಪ್, ಶಾರ್ಟ್ಪುಟ್, ಜಾವೆಲಿನ್ ಥ್ರೋ ಹಾಗೂ ಟ್ರಯಾಥ್ಲಾನ್, ಪೆಂಟಾಥ್ಲಾನ್ ಸೇರಿದಂತೆ ವಿವಿಧ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ ಪ್ರಸಾರವಾಗುವುದು. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇಂದು ಬೆಳಿಗ್ಗೆ 9:00 ಇಂದಿನ ವಿಶೇಷ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್ ಕನ್ಸಲ್ಟೆಂಟ್ ಕಾರ್ನಿಯ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ವಿಭಾಗದ ವೈದ್ಯರೊಂದಿಗೆ ದೂರವಾಣಿ ಸಂದರ್ಶನ. ನಾರಾಯಣ ನೇತ್ರಾಲಯ ರಾಜಾಜಿನಗರ ಬೆಂಗಳೂರು. ಇವರೊಂದಿಗೆ ಮಾತುಕತೆ ಕೇಳಬಹುದು. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 12:05 1:00 ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ಮಧ್ಯಾಹ್ನ 1:20 ಗುರುವಾರದ ವಿಶೇಷ ನಮ್ಮ ನಾಡು ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ನಿಮ್ಮೂರಿನ ವಿಶೇಷತೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದು. 2:15 ಸ್ಪಂದನ ಕಾರ್ಯಕ್ರಮದ ಪ್ರಸಾರವಿರುತ್ತದೆ. 2:40 ಚಿತ್ರತಾನ ಕಾರ್ಯಕ್ರಮ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮದ ಪ್ರಸಾರ. ಗಮನಿಸಿ, ಈ ಮಧ್ಯಾಹ್ನ 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. ಇನ್ನು ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಕೇಳುತ್ತೀರಿ. ಹಾಗೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಗುರುವಾರ ರಾತ್ರಿ 8:02 ನಮ್ಮ ಆಯ್ಕೆ ಆರ್ ಜೆ ಚಾಯ್ಸ್. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ, ಅಂದರೆ ವಿವಿಧ ಭಾರತಿ 102.9 FM ಕೇಂದ್ರದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.
2: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಲ್ಲಿ ಗೋಪಾಲರಾಯರ ರಚನೆ ಸುಲೋಚನ ಅವರ ಹಾಡುಗಾರಿಕೆಯಲ್ಲಿದೆ. ಮತ್ತೊಂದು ಗೀತೆ ಪ್ರಾಣೇಶ ವಿಠಲ ಅವರು ಬರೆದದ್ದು, ಪಂಡಿತ್ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯಲ್ಲಿ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚಿರಂಜೀವಿಯಾಗಲೋ ಚಿನ್ನ ನೀನೋ ವಿಜಯದಾಸರ ರಚನೆಯನ್ನ ವಿದುಷಿ MS ಶೀಲಾ ಅವರ ಹಾಡುಗಾರಿಕೆಯಲ್ಲಿ ಕೇಳಿದ್ರಿ. ಹಾಗೆ ವ್ಯಾಸರಾಯರ ರಚನೆ ಬಾರಯ್ಯ ಎನ್ನ ಮನಮಂದಿರಕ್ಕೆ RN ತ್ಯಾಗರಾಜನ್ ಅವರ ಗೀತೆ ಧ್ವನಿಯಲ್ಲಿ ಭಕ್ತಿಗೀತೆಯನ್ನ ಕೇಳಿದ್ರಿ. ಮುಂದೆ ಕೇಳಿ ಪುರಂದರದಾಸರ ರಚನೆ ವೃಂದಗಾನದಲ್ಲಿದೆ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ, ನೀವು ಕೇಳಿ.

ಸಮಯವಾಗಿದೆ 6:31:30. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿಯಿಂದ ಕೇಳಿ ಬರ್ತಾ ಇದೆ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆ. ನಮ್ಮ ಊರು ಚಿತ್ರದ ಒಂದು ಸಾಂಪ್ರದಾಯಿಕ ರಚನೆಯನ್ನು ಕೇಳಿ. ಆರ್ ರತ್ನ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ನಂತರ ಅವಳ ಅಂತರಂಗ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಜಾನಕಿ ಅವರು ಧ್ವನಿಯಾಗಿದ್ದಾರೆ.

102.9 FM ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಿ. ಆಪ್ತಮಿತ್ರ ಚಿತ್ರದ ಗೀತೆ ಕವಿರಾಜ್ ಅವರ ರಚನೆ, ಗುರು ಕಿರಣ್ ಅವರ ಸಂಗೀತ, ಮಧು ಬಾಲಕೃಷ್ಣ ಅವರು ಧ್ವನಿಯಾಗಿದ್ದರು. ಕಾವೇರಿ ಚಿತ್ರದ ಗೀತೆಗಾಗಿ ವಿಜಯ ನರಸಿಂಹ ಅವರು ಬರೆದ ಗೀತೆ, ಎಂ ರಂಗರಾವ್ ಅವರ ಸಂಗೀತ, ಪಿ ಸುಶೀಲ್ ಅವರು ಹಾಡಿದರು. ಸಮಯ ಆಗಿದೆ 6:47:35. ನಾದೋಪಾಸನೆ ಭಕ್ತಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಕೇಳಿ ಭಾಗ್ಯವಂತ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದಿದ್ದಾರೆ. ಟಿಜಿಲಿಂಗಪ್ಪ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಾರಿಕೆ.

ನಮ್ಮ ಮಕ್ಕಳು ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ರಚಿಸಿದ್ರು. ವಿಜಯ ಭಾಸ್ಕರ್ ಅವರು ಸಂಗೀತವನ್ನ ನೀಡಿದ್ರು. ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ, ಅಂಜಲಿ ಮತ್ತು ಕೌಸಲ್ಯ ಇವರೆಲ್ಲರ ಧ್ವನಿ ಈ ಗೀತೆಯಲ್ಲಿತ್ತು. ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಕೊನೆಯಲ್ಲಿ ನಾವು ಕೇಳೋಣ ಒಂದು ದೇಶ ಭಕ್ತಿಗೀತೆ. ಮೈಸೂರು ಮಲ್ಲಿಗೆ ಚಿತ್ರದಿಂದ ಆರಿಸಿದ್ದು, ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆ, ಸಿ ಅಶ್ವಥ್ ಅವರ ಸಂಗೀತ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಇದು ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ. 102.9 FM ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

0: ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಇದುವರೆಗೆ ನೀವು ಕೇಳಿದ್ರಿ.
1: ವಿವಿಧ ಭಾರತಿ 102.9 FM.
0: ಸಮಯ 7 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಭೇಟಿ ವಿಶೇಷವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದರಲ್ಲಿ ಅಡ್ವಾಣಿ ಅವರ ದಶಕಗಳ ಸುದೀರ್ಘ ಸಾರ್ವಜನಿಕ ಸೇವೆ ಮತ್ತು ರಾಷ್ಟೀಯ ಜೀವನಕ್ಕೆ ಅವರು ನೀಡಿರುವ ಕೊಡುಗೆಯು ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಪ್ರಗತಿಯನ್ನು ಬಲಪಡಿಸುವಲ್ಲಿ ಅಡ್ವಾಣಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಇಂದು ಜೋಶ್ ತಂಡಗಳಿಗೆ ಚಾಲನೆ ನೀಡಲಾಗುತ್ತದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಮೊದಲ ಹಂತದಲ್ಲಿ 11 ರಾಜ್ಯಗಳ 55 ಜಿಲ್ಲೆಗಳಲ್ಲಿ ತಂಡಗಳನ್ನು ರಚಿಸಲಾಗುವುದು. ಕಳೆದ 2 ದಿನಗಳಲ್ಲಿ ಕಪ್ಪು ಸಮುದ್ರದ ಪ್ರದೇಶದಲ್ಲಿ ನಡೆದಿರುವ ಸರಣಿ ದಾಳಿಗಳನ್ನು ಭಾರತ ಖಂಡಿಸಿದೆ. ಇಂತಹ ದಾಳಿಗಳು ವಾಣಿಜ್ಯ ನೌಕಾಯಾನಕ್ಕೆ ಬೆದರಿಕೆ ಒಡ್ಡುವುದಲ್ಲದೆ ಸಮುದ್ರಯಾನ ನಡೆಸುವ ಸಮುದಾಯಗಳ ಜೀವಕ್ಕೂ ಅಪಾಯ ಉಂಟು ಮಾಡುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ.

ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇದೇ 11ರಿಂದ 22ರವರೆಗೆ ಮಂಗಳೂರು ದಸರಾ ಮಹೋತ್ಸವ ವೈಭವದಿಂದ ನಡೆಯಲಿದೆ. ಇದೇ 11ರಂದು ವೈದಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ಇದೇ 12ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಗಳೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 2026-27ನೇ ಸಾಲಿನ ಕಬ್ಬು ಅರೆಯುವ ಹಂಗಾಮು ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗಳು ರೈತರ ಹಿತಾಸಕ್ತಿ ಕಾಪಾಡುವುದರ ಜೊತೆಗೆ ಆಯಾ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ನಿಗದಿತ ಅವಧಿಯಲ್ಲಿ ಹಣ ಪಾವತಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗಳಿಗೆ ಸೂಚಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
2: ಪಾಯಿಂಟ್ 9 ಎಫ್ಎಂ ವಿವಿಧ ಭಾರತಿ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ 7:05. ಪ್ರದೇಶ ಸಮಾಚಾರ ಕೇಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆಗೆ 25 ವರ್ಷ ಪೂರ್ಣ. ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ. ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ನಿನ್ನೆಗೆ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತನ್ನಿಮಿತ್ತ ಆಯೋಜಿತ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ಚಾಮರಾಜನಗರದಲ್ಲಿ ಸೇವಾ ಜ್ಯೋತಿ ಯಾತ್ರೆ ಅಂಗವಾಗಿ ದ್ವಿಚಕ್ರ ವಾಹನ ಜಾಥಾ ಜರುಗಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಎಂದರು. ಗದಗ್ ನಗರದ ಪಂಚಾಚಾರ್ಯ ಮಂದಿರದಲ್ಲಿ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಸೇವಾ ಜ್ಯೋತಿ ಯಾತ್ರೆ ಜರುಗಿತು. ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಹಾಯವಾಣಿ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಿಳಿದ 24 ಗಂಟೆಗಳಲ್ಲಿ ಗ್ರಾಮಕ್ಕೆ ಹಾಗೂ ನಗರ ಭಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗಗಳ ಜನ ಉಚಿತ ಸಹಾಯವಾಣಿ 1902 ಹಾಗೂ ಬೆಂಗಳೂರು ನಿವಾಸಿಗಳು 1912 ಸಂಖ್ಯೆಗೆ ಕರೆ ಮಾಡಬಹುದು. ಆರ್ಡಿಪಿಆರ್ ಪಂಚಮಿತ್ರ ಸಹಾಯವಾಣಿ 8277506000 ಕರೆ ಮಾಡಿ ನೀರು ಪಡೆಯಬಹುದು ಎಂದರು. ರೈತರ ಹಿತಕಾಯಲು 1550 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದ್ದು, ಇನ್ಪುಟ್ ಸಬ್ಸಿಡಿ ರಾಜ್ಯದ ಪ್ರತಿ ರೈತ 2500 ರೂಪಾಯಿ ಪಡೆಯಲಿದ್ದಾರೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರು ಪೂರೈಕೆಗಾಗಿ 300 ಕೋಟಿ ರೂಪಾಯಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒದಗಿಸಲಾಗಿದೆ. ರಾಯಚೂರು ಜಿಲ್ಲೆಗೆ ಮೊದಲನೇ ಕಂತಿನಲ್ಲಿ 6 ಕೋಟಿ ಹಾಗೂ ಎರಡನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆ ಪ್ರಗತಿ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ಕುರಿತು ಹೊಸದಿಲ್ಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಸಭೆ ನಡೆಸಿದರು. ಎನ್ಎಚ್ಎಐ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ ಚೌಧರಿ ಹಾಗೂ ಕರ್ನಾಟಕದ ಹೆದ್ದಾರಿ ಕಾಮಗಾರಿಗಳ ಉಸ್ತುವಾರಿ ಪ್ರಧಾನ ವ್ಯವಸ್ಥಾಪಕ ಅಜಯ್ ಗುಪ್ತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆಯ ಪ್ಯಾಕೇಜ್ 7ಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಅಂತಿಮಗೊಳಿಸಿರುವ ಮಾರ್ಗ ಆಧರಿಸಿ ನವೆಂಬರ್ ತಿಂಗಳಿನಿಂದ ವಿವರ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಸಂಸದರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನ ಗಾಣದ ಪಟ್ಪುವಿನಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ನಿರ್ವಹಣೆಗೆ 34,53,00,000 ರೂಪಾಯಿ ಹಾಗೂ ರಾಷ್ಟೀಯ ಹೆದ್ದಾರಿ 73ರ ಬಿಸಿ ರೋಡ್ ವೃತ್ತದಿಂದ ನಾರಾಯಣಗುರು ಮಂದಿರದವರೆಗೆ 22,59,00,000 ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪುರಾತತ್ವ ವಸ್ತು ಸಂಗ್ರಹಾಲಯದ ನಿರ್ದೇಶಕ ಖ್ಯಾತ ಪುರಾತತ್ವವಿದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಹಾಗೂ ಗೋವಾ ಪುರಾತತ್ವ ಇಲಾಖೆ ನಿರ್ದೇಶಕ ನಿಲೇಶ್ ದೇಸಾಯಿ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಶೈಕ್ಷಣಿಕ ಸಹಯೋಗವನ್ನು ಉತ್ತೇಜಿಸಲಿರುವ ಒಡಂಬಡಿಕೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ರವಿ ಕೋರಿಶೆಟ್ಟರ್.
1: ಗೋವಾ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ಸಂಶೋಧನೆ ಬಹಳಷ್ಟು ಕಡಿಮೆ ಇದುವರೆಗೂ. ಅದನ್ನ ಹೆಚ್ಚು ತೀವ್ರತೆಗೆ ತಂದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮ್ಯೂಸಿಯಂ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂತ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವುದು, ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ದಾಖಲೀಕರಣ ತಿಳಿಸಿಕೊಡಲು ಉದ್ದೇಶ ಇಟ್ಕೊಂಡು ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಫೀಲ್ಡ್ ಸ್ಕೂಲ್ ಮಾಡಬೇಕನ್ನೋ ಉದ್ದೇಶ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ 7 ಅಕ್ಟೋಬರ್ಗೆ ಸಾರ್ಥಕ 25 ವರ್ಷಗಳನ್ನು ಪೂರೈಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ದಾಳುಗಳ ಕನಸು ನನಸಾಗಿದೆ.

0: 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ನವೆಂಬರ್ 2019 ಸುಪ್ರೀಂ ಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜಾಗೆ ಮೀಸಲಿಟ್ಟಿತು. ದೇಶ ಈ ತೀರ್ಪನ್ನು ಸರ್ವಾನುಮತದಿಂದ ಸ್ವೀಕರಿಸಿತು. 2024 ಜನವರಿ 22 ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಕನ್ನಡಿಗ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದ ವಿಗ್ರಹ ಆಯ್ಕೆಯಾಗಿದ್ದು ಮತ್ತೊಂದು ವಿಶೇಷ. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ವಿಶ್ವಾಸವನ್ನು ನೆಲೆಗೊಳಿಸಿತು. ಅಯೋಧ್ಯೆಯಲ್ಲಿ 1992 ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಸನ್ನ ಕಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992 ಡಿಸೆಂಬರ್ 6 ಅಯೋಧ್ಯೆಯಲ್ಲಿ ನಡೆದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೇನೆ. 92 ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗಾಲ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಭಾಯಿ ತೊಗಾಡಿಯಾ ಮತ್ತು ದೇಶದ ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕಾರ್ಯಸೇವೆ ಮಾಡುವುದನ್ನು ನಿಶ್ಚಯಿಸಿದ್ದರು. ಅಂದು ದೇಶಾದ್ಯಂತ ರಾಮ ಮಂದಿರಕ್ಕಾಗಿ ಚಳವಳಿ ಏರ್ಪಟ್ಟಿತ್ತು. ನಮ್ಮ ಕರ್ನಾಟಕದಿಂದ ಅನೇಕ ಸಾಧು ಸಂತರು ಹಾಗೂ ಕಾರ್ಯಸೇವಕರು ಪಾಲ್ಗೊಂಡಿದ್ದರು. ಅಂದಿನ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರದಿಂದ ಇಡೀ ದೇಶಾದ್ಯಂತ ಒಂದು ಬದಲಾವಣೆಯಾಗಿ ಎಲ್ಲ ಜನರಲ್ಲಿ ರಾಮನ ಬಗ್ಗೆ ಹಾಗೂ ದೇಶಾಭಿಮಾನ ಜಾಗೃತಿಗೊಂಡಿದೆ. ಭಾರತ ವಿಶ್ವದ ನೇತೃತ್ವ ವಹಿಸುವ ಕ್ಷಣಗಳು ಹತ್ತಿರ ಬರ್ತಾ ಇವೆ.
0: ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94 ದಿನಾಚರಣೆ. 1932 ಅಕ್ಟೋಬರ್ 8 ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಐಎಎಫ್ 94 ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭ ಹೊಸದಿಲ್ಲಿ ಬಳಿಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಪ್ರಮುಖ ವಾಯುನೆಲೆ ಹಿಂದೋನ್ನಲ್ಲಿ ನಡೆಯಲಿದೆ. ಯಾದಗಿರಿಯ ಡಾನ್ ಬಾಸ್ಕೊ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ರಾಜ್ಯಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94 ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಏಳು ಗಂಟೆ 16 ನಿಮಿಷಗಳ ಸಮಯವಾಗಿದೆ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬನ್ನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳ ಪ್ರಸಾರ.

ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿ ಸರೋಜಾದೇವಿ ಅಂದ್ರೆ ಕಪ್ಪ ಕೊಡಬೇಕೆ ಕಪ್ಪ, ಈ ಸಂಭಾಷಣೆ ಕೇಳಿಸಿದ ಹಾಗೆ. ಭಾವಪೂರ್ಣ ಅಭಿನಯ, ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಜನಪ್ರಿಯರಾದ ಕನ್ನಡದ ಕಲಾವಿದೆ. 1992 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಡೆಸಿದ ಧ್ವನಿಮುದ್ರಣ ಇದು. ಕೇಳಿ ಕಲಾವಿದೆ ಬಿ ಸರೋಜಾದೇವಿ ಶ್ರೀಹರ್.

0: ಯಾವ ಕೆಲಸನೇ ಮಾಡಿ ನೀವು, ಆ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡಿದರೆ ಮಾತ್ರ ನಿಮಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಯೋಗ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಸೆಂಟ್ ಟೆರೇಸಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದೆ, ಚಿತ್ರಗಳನ್ನ ನೋಡ್ತಾ ಇರಲಿಲ್ಲ. ಕಾನ್ವೆಂಟಲ್ಲಿ ಓದ್ತಾ ಇದ್ರಿಂದ ನನಗೆ ಜೀಸಸ್ ಹೇಳಿದ್ದು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬೆಳೆದವಳು. ನಮ್ಮನೇಲಿ ಎಲ್ಲರೂ ಸಿನಿಮಾಗೆ ಹೋಗ್ತಿದ್ರು. ಅವಾಗ ನಾನು ಆ ಸಿನಿಮಾ ಕೊಡೋ ಟಿಕೆಟ್ ದುಡ್ಡನ್ನ ಅಮ್ಮ ನನಗೆ ಅದು ಕೊಡುವಂಥ ದುಡ್ಡು ತೊಗೊಂಡು, ಅವರು ಒಂದು ರೂಪಾಯಿ ಕೊಡೋರು ನಮ್ಮ ತಾಯಿ, ಆ ಒಂದು ರೂಪಾಯಿ ಬಟ್ಟೆ ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಾಕ್ ಹೊಲ್ದ್ಬಿಟ್ಟು, ನಾನು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿದ್ರು, ಆ ಮಕ್ಕಳಿಗೆ ತೊಗೊಂಡೋಗಿ ಆ ಫ್ರಾಕ್ ಕೊಡ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಹೋಗ್ಬೋದು, ನಾನು ಒಬ್ಬ ನನ್ನಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಬೇಕಾದ ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇದ್ದೆ. ಹಣೆಗೆ ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಆ ಬೊಟ್ಟನ್ನ ತೆಗೆದುಬಿಡ್ತಾ ಇದ್ದೆ, ಯಾಕೆಂದರೆ ನನ್ನಾಗಬೇಕಾದ್ರೆ ಬೊಟ್ಟಿರಬಾರ್ದಲ್ಲ ಅನ್ನೋ ಒಂದು ಭಾವನೆ ಚಿಕ್ಕ ಹುಡುಗಿಲ್ ನನಗೆ. ಆಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದ ನಮ್ಮ ತಾಯಿ ಕೇಳೋರು, ಎಲ್ಲಮ್ಮ ಬೊಟ್ಟು ಹಣ್ಣಲ್ಲಿ ಬೊಟ್ಟೆ ಇಲ್ವಲ್ಲಿ ಅಂತ. ನಾನೇ ಅಮ್ಮ ಸೆಕೆ ಒಳಗೆ ಅದು ಹೊಟ್ಟೋಗ್ಬಿಡ್ತು ಅಂತಿದ್ದೆ. ಆ ಥರ ಒಂದು ಅಭಿಪ್ರಾಯ ಇದ್ದಳು. ನಾನು ಒಂದು ಸಾರಿ ಬೆಂಗಳೂರಿನಲ್ಲಿ ಮೇಯೋ ಹಾಲ್ನಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ ಹಾಡು ಹೇಳ್ತಾ ಇದ್ದಾಗ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರು ಬಂದಿದ್ದರು. ಅವರು ನನ್ನ ಧ್ವನಿ ಕೇಳ್ಬಿಟ್ಟು, ಹುಡುಗಿ ಬಹಳ ಚೆನ್ನಾಗಿ ಹಾಡ್ತದಲ್ಲ ಅಂದ್ಬಿಟ್ಟು ಅವರು ನನ್ನ ಹಾಡಿಗೆ ತಗೋಬೇಕು ಅಂತಿದ್ರು, ಅಥವಾ ಏನೋ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಬಹಳ ಚಿಕ್ಕ ಹುಡುಗಿ ಅವಾಗ, ಬಟ್ ತುಂಬ ಉದ್ದಕ್ಕೇನೋ ಒಳ್ಳೆ ಪರ್ಸ್ನಾಲಿಟಿ ಇತ್ತು, ಬಟ್ ತುಂಬ ಚಿಕ್ಕೋಳು ಅವಾಗ. ಏನು ನನಗಿದ್ರೆ 12 ವರ್ಷ ಇರಬೇಕಷ್ಟೆ. ಆಮೇಲೆ ಅವರು ನನ್ನ ಪರವಾಗಿಲ್ಲ ಫೋಟೋ ತೆಗೆದ್ರು, ಹುಡುಗಿ ಪರವಾಗಿಲ್ಲ ಸರಿ ಇದ್ದಾಳೆ ಅಂದ್ಬಿಟ್ಟು ಅವ್ರು ತೆಗೀತಿದ್ದ ಮಹಾಕವಿ ಕಾಳಿದಾಸ ಕನ್ನಡ ಚಿತ್ರಕ್ಕೆ ನನ್ನ ನಾಯಕಿ ಪಾತ್ರವಾಗಿ ಆರಿಸಿದ್ರು. ಮತ್ತು ಅದರಲ್ಲಿ ಕನ್ನಡ ಎಲ್ಲ ಬಹಳ ಸಂಸ್ಕೃತಿ ವಾಕ್ಯಗಳು ತುಂಬ ಇತ್ತು. ನನ್ನ ಗುರುಗಳಾದ KR ಸೀತಾರಾಮ ಶಾಸ್ತ್ರಿಗಳು ಅದು ಎಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ರು ಅಂದರೆ, ನನ್ನ ಗುರುಗಳು ಸೀತಾರಾಮ ಶಾಸ್ತ್ರಿಗಳು ನನ್ನ ಬಾಯಿಂದ ಆ ಥರ ಮಾತಾಡ್ಸೋದಕ್ಕೆ ನನಗೆ ಅಷ್ಟು ಒಂದು ಶಿಕ್ಷಣ ಕೊಟ್ಟರು. ಅದರಲ್ಲೂ ಅಲ್ಲಿ ಒಂದು ಅಸ್ಥಿ ಕಶ್ಚಿತ್ ವಾಗ್ ವಿಶೇಷ ಅಂತ ಒಂದು ಬರ್ತದೆ, ಅದು ಮಾತಾಡ್ಲಿಕ್ಕೆ ನನಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಅಂದರೆ, ಅದು ಈ ದಿನ ಅವರಿಲ್ಲ. ನಾನು ಈ ದಿನ ಈ ಒಂದು ಪದ್ಮಭೂಷಣ ಬರೋದಕ್ಕೂ ಮುಖ್ಯವಾಗಿ ನಾನು ಅವರಿಗೆ ಮೊದಲು ಅವ್ರಿಗೆ ನಾನು ವಂದನೆಗಳನ್ನ ಅರ್ಪಿಸಬೇಕು. ಅವ್ರ ಆತ್ಮ ಎಲ್ಲಿದ್ದರೂ ಇದನ್ನು ಕೇಳಿಬಿಟ್ಟು ಸಂತೋಷ ಪಡ್ತಾ ಇರ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಈ ಥರ ನನ್ನ ಚಿತ್ರರಂಗದ ಒಂದು ಇದು ಪ್ರವೇಶ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಮಿಳು ಚಿತ್ರದಲ್ಲಿ MGR ಅವ್ರ ಸ್ವಂತ ಚಿತ್ರ ನಾಡೋಡಿ ಮನ್ನನ್ನೆಲ್ಲ ಹಾಕಿ ಅವರೇ ನನಗೆ ಗುರುಗಳು. ಆಮೇಲೆ NT Ramarao ಅವರು ತೆಲುಗು ಚಿತ್ರದಲ್ಲಿ ಅವರು ನನ್ನ ಅವ್ರ ಸ್ವಂತ ಪಿಕ್ಚರ್ಗೆ ಹಾಕಿದ್ರು. ಅದರಲ್ಲೂ ತೆಲುಗಿನಲ್ಲೂ ನಾನು ಬಹಳ ಹೆಸರು ಪಡೆಯೋದ ಕಾರಣ ಶ್ರೀ NT Ramarao. ಆಮೇಲೆ ಹಿಂದಿ ಚಿತ್ರರಂಗಕ್ಕೆ ದಿಲೀಪ್ ಕುಮಾರು ಮತ್ತು SS Vasan ಅವರು ಒಂದು ಪೈಗಾಮ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಆವಾಗ ಪಂತಲು ಸರ್ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅವರು ನನ್ನ ನೋಡಿದ್ದಾರೆ, ನೋಡ್ಬಿಟ್ಟು ಅವರು ಈ ಹುಡುಗಿ ಸ್ವಲ್ಪ ವೈಜಯಂತಿ ಮಾಲ ಇದ್ದಾಗಿದ್ದಾಳಲ್ಲ ಅಂದ್ಬಿಟ್ಟು ಆ ಪೈಗಾಮ್ ಚಿತ್ರದಲ್ಲಿ ವಸುಂಧರಾ ದೇವಿಯವರು ಅಂದರೆ ವೈಜಯಂತಿಯವರ ಸ್ವಂತ ತಾಯಿ, ಆಕೆ ವಸುಂಧರಾ ದೇವಿಯವರು ತಾಯಿ ಪಾತ್ರ, ವೈಜಯಂತಿ ಅಕ್ಕ, ಅವ್ರಿಗೊಂದು ಎರಡನೇ ಮಗಳ ಪಾತ್ರ ಬೇಕಾಯಿತು. ಅದಕ್ಕೆ ಅವರು ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ರು, ನಮ್ಮ ತಾಯಿ ಹೇಳಿದ್ರು ಅವಳು ಆಗಲೇ ಹೀರೋಯಿನ್ ಮಾಡ್ತಾ ಇದ್ದಾಳೆ ಎರಡನೇ ರೋಲ್ ಮಾಡಲ್ಲ ಅಂತ. ಆದರೆ ಅವರು ಅಷ್ಟು ದೊಡ್ಡ SS Vasan ಅವರು ಜೆಮಿನಿ ಸ್ಟುಡಿಯೋ ಯಜಮಾನರು, ಮತ್ತು ದಿಲೀಪ್ ಕುಮಾರ್ ಅಂದರೆ ಎಷ್ಟು ದೊಡ್ಡ ಮಹಾನ್ ನಟರು, ಅವರಿಬ್ಬರು ನಮ್ಮ ತಾಯಿನ ಕೇಳಿಕೊಂಡ್ರು. ನನಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಈಗಿನ ಕಾಲದಲ್ಲಿ ಯಾರನ್ನಾದ್ರೆ ಅವ್ರನ್ನ ಹಾಕ್ಬಿಡ್ತಾ ಇದ್ದಾರೆ ಪಾತ್ರಕ್ಕೆ. ನನ್ನೇ ಬೇಕು ಅಂತ ನಮ್ಮ ತಾಯಿನ ಎಷ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ, ಹೇಗಾದರೂ ನಿಮ್ಮ ಮಗಳೇ ಮಾಡಬೇಕು ಆವಾಗಲೇ ಆ ಪಾತ್ರ ಅಂದರೆ ವಸುಂಧರಾದೇವಿ, ವೈಜಯಂತಿಮಾಲಾ, ಸರೋಜಾದೇವಿ ಇವ್ರ ಮೂರು ಜನನೂ ಆ ಪಾತ್ರಗಳಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿಕೊಂಡು ನನ್ನ ಅವಕಾಶ ಕೊಟ್ಟಿದ್ದು. ಪದ್ಮಭೂಷಣ ಬಂದಾಗ ನಿಜವಾಗ್ಲೂ ನಾನು ಈ ನಾಲ್ಕು ಜನನ ನೆನೆಸ್ಕೊಳ್ದೆ ಹೋದರೆ ನಾನು ನಿಜವಾಗ್ಲೂ ಕೃತಜ್ಞಹೀನಳಾಗ್ತೀನಿ ಅಂತ ನನ್ನ ಭಾವನೆ. ಮತ್ತು ನನ್ನ ಕೋಟಾನುಕೋಟಿ ಅಭಿಮಾನಿಗಳ ಒಂದು ಪ್ರೋತ್ಸಾಹ, ಪತ್ರಿಕೆಯವರು ಕೊಟ್ಟ ಒಂದು ಉತ್ತೇಜನದಿಂದ ಈ ಪದ್ಮಭೂಷಣ ಸಿಕ್ಕಿದೆ ಅಂತ ನೆನೆಸ್ಕೊಂಡಿದ್ದೀನಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದೆ ಬಿ ಸರೋಜಾದೇವಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK Sumathi, ಪರಿಕಲ್ಪನೆ DR AS ಶಂಕರ ನಾರಾಯಣ.

ಈ ಸಂಜೆ 6:55ಕ್ಕೆ ಮತ್ತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ನಟಿ ಬಿ ಸರೋಜಾದೇವಿ ಅವರ ಮಾತುಗಳನ್ನ ನೀವು ಕೇಳಬಹುದು. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನ 7:22 ಸಮಯ ಆಗಿದೆ. ಕಾರ್ಯಕ್ರಮವನ್ನ ಕೇಳ್ತಾ ನೀವು ಕಳಿಸಿರುವ

ಆಗ ನಮಗೆ ಸಾಕಷ್ಟು ದಿನ ವಿಶೇಷಗಳು ನೆನಪಾಗುತ್ತೆ. ಈಗ ತಾನೇ ಕೇಳಿದ್ರಿ ಭಾರತೀಯ ವಾಯುಪಡೆ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತೆ, ಹಾಗೆಯೇ ವಿಶ್ವ ದೃಷ್ಟಿ ದಿನ ಕೂಡ ಹೌದು. ಈ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್ ಅವರು ನಮ್ಮ ಜೊತೆಯಾಗ್ತಾರೆ. ಇವರು ದೃಷ್ಟಿ ಕಣ್ಣಿಗೆ ಸಂಬಂಧಿಸಿದ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಹಾಗೆಯೇ 8 ಅಕ್ಟೋಬರ್ ಆಕ್ಟೋಪಸ್ ಡೇ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಆಕ್ಟೋಪಸ್ ಡೇ ಅಂತ ಹೇಳಿದಾಗ ಆಕ್ಟೋಪಸ್ ಅನ್ನುವ ಹೆಸರನ್ನು ಒಂದಷ್ಟು ಜನ ಕೇಳಿರಬಹುದು, ಕೆಲವರು ನೋಡಿರಬಹುದು, ಆದರೆ ತುಂಬ ಜನ ನೋಡಿರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಮುದ್ರದ ಆಳದಲ್ಲಿ ಬದುಕುವಂಥ ಒಂದು ಜೀವಿ. ಸಮುದ್ರದ ಆಳದಲ್ಲಿ ಬದುಕುವಂಥ ಇಂತಹ ಅನೇಕ ಜೀವಿಗಳ ಲೋಕನೇ ಒಂದು ರೀತಿ ವಿಸ್ಮಯ. ಇವತ್ತಿಗೂ ಕೂಡ ಸಾಕಷ್ಟು ಸಮುದ್ರದ ಆಳದಲ್ಲಿರುವಂಥ ಜೀವರಾಶಿಗಳ ಕುರಿತಾಗಿ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡ್ತಾನೆ ಇದ್ದಾರೆ. ಹಾಗೆ ಆಕ್ಟೋಪಸ್ ಕೂಡ ಒಂದು ಅದ್ಭುತ ಜೀವಿ. 8 ತೋಳುಗಳು, ಬಣ್ಣವನ್ನು ಬದಲಾಯಿಸುವಂಥ ಸಾಮರ್ಥ್ಯ ಅದಕ್ಕಿದೆ. ವಿಶೇಷವಾದಂಥ ಬುದ್ಧಿಶಕ್ತಿಯಿಂದ ಆಕ್ಟೋಪಸ್ ತುಂಬ ವಿಶೇಷ ಅಂತಲೇ ಹೇಳಬಹುದು. ನಾವು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹಾಡುಗಳನ್ನು ಕೇಳ್ತೇವೆ. ನನ್ನ ಹೃದಯವ ನಿನಗೆ ನೀಡಿದೆ ಅಂತ ನಾವು ಹೇಳಿದ್ರೆ ಆಕ್ಟೋಪಸ್ಗೆ 3 ಹೃದಯಗಳಿದೆ, ಈಗಾಗಲೇ ಹೇಳಿದ ಹಾಗೆ 8 ತೋಳುಗಳಿದೆ, ಬಣ್ಣ ಬದಲಾಯಿಸುವಂಥ ಸಾಮರ್ಥ್ಯ, ವಿಶೇಷವಾದಂಥ ಬುದ್ಧಿಶಕ್ತಿ ಎಲ್ಲವೂ ಕೂಡ ಇರುವಂಥ ಆಕ್ಟೋಪಸ್ ಡೇ ಅಂತ ಹೇಳಿ 8 ಅಕ್ಟೋಬರ್ ಆಚರಣೆ ಮಾಡಲಾಗುತ್ತೆ. ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನು ಕೇಳಿ ಸಿ ಅಶ್ವಥ್ ಅವರ ಹಾಡುಗಾರಿಕೆ ಇದೆ.

ಆಕ್ಟೋಪಸ್ ಅನ್ನುವ ಸಮುದ್ರ ಜೀವಿಯ ದಿನ ಅಕ್ಟೋಬರ್ 8 ಅಂತ ಹೇಳಿ ಆಕ್ಟೋಪಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ಆಕ್ಟೋಪಸ್ ಅನ್ನೋದು ಸಮುದ್ರದ ಆಳದಲ್ಲಿ ಬದುಕುವಂಥ ಒಂದು ವಿಸ್ಮಯ ಜೀವಿ. ಇದಕ್ಕೆ ಈಗಾಗಲೇ ಹೇಳಿದ ಹಾಗೆ ಅದರ ವಿಶೇಷತೆ ಇರೋದೇ 8 ತೋಳುಗಳು, 3 ಹೃದಯ, ವಿಶೇಷವಾದಂಥ ಬುದ್ಧಿಶಕ್ತಿಯಿಂದಾಗಿ ಆಕ್ಟೋಪಸ್ ಬಹಳಷ್ಟು ವಿಶೇಷ ಜೀವಿ ಅಂತ ಅನಿಸ್ಕೊಂಡಿದೆ. ಯಾಕೆಂದರೆ ಆಕ್ಟೋಪಸ್ಗೆ 3 ಹೃದಯಗಳು ಯಾಕೆ ಅಂದರೆ ಆಕ್ಟೋಪಸ್ ಜೀವಿ ತನ್ನ ದೇಹದಲ್ಲಿ ರಕ್ತವನ್ನು ಸರಿಯಾಗಿ ವೇಗವಾಗಿ ಪಂಪ್ ಮಾಡಲಿಕ್ಕೋಸ್ಕರ 3 ಹೃದಯಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಂದರೆ 2 ಹೃದಯಗಳು ಕಿವಿರುಗಳಿಗೆ ರಕ್ತವನ್ನು ಸಾಗಿಸುವಂತಹ ಕೆಲಸ ಮಾಡುತ್ತೆ. 3ನೆಯ ಹೃದಯ ದೇಹದ ಉಳಿದ ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಪೂರೈಕೆ ಮಾಡುತ್ತೆ. ಹಾಗೆಯೇ ಈ ಆಕ್ಟೋಪಸ್ಗೆ ರಕ್ತ ಕಬ್ಬಿಣದ ಬದಲಿಗೆ ತಾಮ್ರ ಆಧಾರಿತ ಪ್ರೋಟೀನನ್ನು ಹೊಂದಿರೋದ್ರಿಂದ ಇದಕ್ಕೆ ಆಮ್ಲಜನಕವನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ ಇದೆ. ಅದಕ್ಕೋಸ್ಕರನೇ ದೇಹದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ 3 ಹೃದಯಗಳನ್ನು ಹೊಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಆಕ್ಟೋಪಸ್ ಸಾಮಾನ್ಯವಾಗಿ ಮಾಂಸಾಹಾರಿ ಜೀವಿ ಅಂತಾರೆ. ಅಂದರೆ ಸಮುದ್ರದ ಆಳದಲ್ಲಿ ಮೀನು, ಏಡಿ, ಸೀಗಡಿ, ನಳ್ಳಿ ಇಂತಹ ಸಮುದ್ರ ಜೀವಿಗಳನ್ನು ತಿಂದು ಬದುಕುತ್ತೆ. 8 ತೋಳುಗಳಲ್ಲಿರುವಂಥ ಒಂದು ಸಕ್ಕರ್ ಹೀರುವಂಥ ಆ ಬಟ್ಟಲುಗಳಿಂದಾಗಿ ಬೇಟೆಯಾಡುತ್ತೆ. ಅದಕ್ಕೆ ಕೊಕ್ಕಿನಂಥ ಬಾಯಿ ಎಲ್ಲನೂ ಕೂಡ ಇರೋದ್ರಿಂದ ಇದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆಕ್ಟೋಪಸ್ನ ಒಂದು ಪ್ರಮುಖವಾದ ಗುಣ ಅಂತ ಹೇಳಿದ್ರೆ ಅದು ತನ್ನ ದೇಹದ ಬಣ್ಣವನ್ನು ಮತ್ತು ವಿನ್ಯಾಸವನ್ನು ಬದಲಾಯಿಸಿಕೊಳ್ಳುತ್ತೆ ಅಂತ. ಚರ್ಮದಲ್ಲಿರುವಂಥ ವಿಶೇಷ ವರ್ಣಕೋಶಗಳ ಸಹಾಯದಿಂದ ಸುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೆ ಕಾಣಿಸ್ಕೊಳ್ಳುತ್ತೆ, ಅಡಗಿಕೊಳ್ಳುತ್ತೆ. ಒಟ್ಟಿನಲ್ಲಿ ತನ್ನದೇ ಆದಂಥ ಒಂದು ವಿಶೇಷ ವಿಚಿತ್ರ ಶಕ್ತಿ ಸಾಮರ್ಥ್ಯ ಕೂಡ ಇದಕ್ಕೆ ಇದೆ. ಮತ್ತೊಂದು ವಿಶೇಷತೆ ಅಂದರೆ ತನ್ನ ದೇಹದ ಯಾವುದೇ ಒಂದು ಭಾಗವನ್ನು ಕಳ್ಕೊಂಡ್ರೆ ಅದೇ ಜಾಗದಲ್ಲಿ ಹೊಸ ಅಂಗವನ್ನು ಮರು ಬೆಳೆಸಿಕೊಳ್ಳುತ್ತೆ. ಇದನ್ನು ಅಂಗ ಪುನರುತ್ಪಾದನೆ ಅಂತ ಹೇಳಲಾಗುತ್ತೆ. ಸ್ನಾಯು ಇರಬಹುದು, ನರ, ರಕ್ತನಾಳ, ಹೀಗೆ ಯಾವುದೇ ಒಂದು ದೇಹ ನಾಶವಾದರೆ ಸ್ವತಃ ಸರಿಪಡಿಸ್ಕೊಂಡು ಕಳೆದು ಹೋದ ಅಂಗವನ್ನು ಮರಳಿ ಪಡ್ಕೊಳ್ಳುವಂಥ ಪ್ರಕೃತಿಯ ಇಂಥ ಒಂದು ಅದ್ಭುತ ಸಾಮರ್ಥ್ಯ ಆಕ್ಟೋಪಸ್ಗೆ ಇದೆ ಅಂತ ಹೇಳ್ತಾರೆ.

ಕುವೆಂಪು ಅವರ ಕವಿತೆಗೆ ಧ್ವನಿಯಾಗಿದ್ದವರು ರತ್ನಮಾಲಾ ಪ್ರಕಾಶ್ ಅವರು. ಸಮಯ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ಧ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು. ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001ರ ಅಕ್ಟೋಬರ್ 7ರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014ರಲ್ಲಿ ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಛೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು, ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮೊಕ್ರಾ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೋ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಅವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು ಮತ್ತು ಹೆಚ್ಚು ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪೈನ್ಸ್ ಅಧ್ಯಕ್ಷ ಫರ್ನಾಂಡಾ ಡ ಮರ್ಕೌಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೋಕೋ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ಧಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ಧಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.
4: ಏಳು ಗಂಟೆ 45 ನಿಮಿಷ 25 ಸೆಕೆಂಡುಗಳ ಸಮಯ.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಮತ್ತೆ ವಿವಿಧ ಭಾರತೀಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ, ಶುಭೋದಯ. ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಕೇಳಿ ಅಂಬಿಕಾತನಯ ದತ್ತ ಅವರ ಕವಿತೆ ನಂದಿತ ಅವರ ಧ್ವನಿಯಲ್ಲಿದೆ. ಅದಾದ ನಂತರ ಪೂತಿ ನರಸಿಂಹಾಚಾರ್ಯ ಅವರ ರಚನೆಗೆ ರಾಜು ಅನಂತಸ್ವಾಮಿಯವರ ಧ್ವನಿ ಇರುವ ಭಾವಗೀತೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರೂ ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೇ ಜಿತ್ನಾ ಹೈ ಉಸ್ ಕಾ ನಸೀಬ್.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ಕೆ ಚಲ್ತಾ ನಹಿ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.

0: ಅಕ್ಟೋಬರ್ ತಿಂಗಳ 8ನೇ ಗುರುವಾರದ ಬೆಳಗಿನ ಸಮಯ 7:56:55 ಸಮಯ. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಬದುಕಿಗೆ ಬೇಕಾದ ಒಂದು ಎಚ್ಚರಿಕೆ, ಅರಿವನ್ನು ಮೂಡಿಸುವ ಈ ಗೀತೆಯನ್ನು ಕೇಳಿದ್ರಲ್ಲ, ಕಾಲು ದಾರಿಯ ಮೇಲೆ ಕಣ್ಣಿಟ್ಟು ನಡೆಯಣ್ಣ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆ. ವೃಂದಗಾನದಲ್ಲಿ ಈ ಗೀತೆ ಕೇಳಿ ಬಂತು.
1: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
2: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತ?
1: ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೇ ಇಲ್ಲ ಅಂತದೆ.
2: ಕೆಮ್ಮಲು ಏನು ಕೆಲಸ ಮಾಡ್ತೀಯ ನೀನು?
1: ರೈತ ಸ್ವಾಮಿ.
2: ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ?
1: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ.
2: ಅದಕ್ಕೆ ಅರ್ಧ ಹೊರೆ ಅಂತಂದರೆ, ಹೊರೆನೂ ಒಂಥರ ಹೊರೆನೇ ತಾನೆ ನಿನ್ನ ಹೆಂಡತಿಗೆ? ಅಲ್ಲ, ನೀನು ಈ ಕೆಲಸ ಮಾಡಕ್ಕೆ ಹೋಯ್ತೀಯಲ್ಲ, ನೀನು ಹೆಂಡತಿ ಏನು ಮಾಡ್ತಾಳೆ ಅವಳು?
1: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
2: ಮನೆಯಲ್ಲೇ ಇರ್ತಾಳೆ, ಏನು ಕೆಲಸ ಮಾಡಲ್ವಾ?
1: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ.
2: ಮಧ್ಯಾಹ್ನ ಉಣ್ಣಕ್ ಬತ್ತಿಯ ತಾನೆ?
1: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ.
2: ಆಮೇಲೆ
1: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
2: ಸಂಜೆ ಮನೆಗೆ ಹೋಗ್ತೀಯಾ? ಮನೆಗೆ ಹೋದ್ಮೇಲೆ
1: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
2: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯಾ, ಅವಳೇನು ಮಾಡ್ತಾಳೆ ಅಂತೀನಿ?
1: ಅವ್ಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
2: ಓಹೋ, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀಯ?
1: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
2: ಆಯಿತು, ನೀನು ಮನೆ ಕಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
1: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
2: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
1: ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
2: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
1: ಹ್ಞೂ, ಮತ್ತೆ
3: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳ ಒಟ್ಟು ಸ್ಥಾನಗಳ ಸಂಖ್ಯೆ ಮತ್ತು ವರ್ಗವಾರು ಮೀಸಲಾತಿ ಸ್ಥಾನಗಳ ಪಟ್ಟಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಕ್ಷೇತ್ರ ಪುನರ್ ವಿಂಗಡಣೆ, ಕ್ಷೇತ್ರವಾರು ಮೀಸಲಾತಿಯ ಪ್ರಾಥಮಿಕ ಅಧಿಸೂಚನೆ ಇಂದು ಹೊರಬೀಳಲಿದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಬದ್ಧತೆಯನ್ನು ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಸಂತ್ರಸ್ತ ಪರಿಹಾರ ಯೋಜನೆಗೆ 2025-26 ಸಾಲಿನ ಬಜೆಟ್ನಲ್ಲಿ ಮಂಜೂರು ಮಾಡಲಾಗಿದ್ದ 45 ಕೋಟಿ ರೂಪಾಯಿಯನ್ನು ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬಿಡುಗಡೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯ 34ನೇ ವಾರ್ಷಿಕ ಘಟಿಕೋತ್ಸವ ಇದೇ 17ರಂದು ನಡೆಯಲಿದ್ದು, ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿರುವ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಚೀನಾ ಓಪನ್ ಟೆನಿಸ್ನಲ್ಲಿ 7ನೇ ಶ್ರೇಯಾಂಕದ ಕರೋಲಿನಾ ಮೊಚೋವಾ ಇಂದು ಬೀಜಿಂಗ್ನಲ್ಲಿ ನಡೆಯಲಿರುವ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ 26ನೇ ಶ್ರೇಯಾಂಕದ ನಿಕೋಲಾ ಬಾಟುನ್ಕೋವಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

8:57 ಸಮಯ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಿಮ್ಮೆಲ್ಲರ ಸಂದೇಶಗಳು ನಮಗೆ ತಲುಪಿದೆ. ಕಾರ್ಯಕ್ರಮಗಳೆಲ್ಲವೂ ಕೂಡ ಇಷ್ಟ ಆಯಿತು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅನುಭವವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ, ಗುಡ್ ಮಾರ್ನಿಂಗ್, ಹಾಗೆಯೇ ಗುರು ರಾಯರ ಸ್ಮರಣೆ, ಕನ್ನಡ ರತ್ನ ಭಂಡಾರದಲ್ಲಿ ಬಿ ಸರೋಜಾದೇವಿ ಅವರ ಮುತ್ತಿನಂಥ ಮಾತುಗಳು, ಒಂದೊಂದು ಕೂಡ ವಿಶೇಷ ಅಂತಲೇ ಅನ್ನಿಸ್ತಾ ಇದೆ ಅಂತ ಹೇಳಿ ನೀವೆಲ್ಲ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹಾಗೆ ಆಕ್ಟೋಪಸ್ ಡೇ ಸಂದರ್ಭದಲ್ಲಿ ಆಕ್ಟೋಪಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಕೂಡ ಖುಷಿಯಾಯಿತು ಅಂತ ಹೇಳಿದಿರಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾರ್ಯಕ್ರಮ, ಮಾತು, ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ. ನಿಮ್ಮೆಲ್ಲರ ಈ ಪ್ರೀತಿಗೆ ಖಂಡಿತವಾಗ್ಲೂ ವಿವಿಧ ಭಾರತೀಯ ಧನ್ಯವಾದಗಳು, ಪ್ರೀತಿಯ ನಮಸ್ಕಾರಗಳು. ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿದವರಿಗೆ, ಸಂದೇಶ ಕಳಿಸ್ತಾ ಇದ್ರು ಪರವಾಗಿಲ್ಲ, ವಿವಿಧ ಭಾರತಿಯನ್ನ ನಿತ್ಯವೂ ನಿರಂತರವಾಗಿ ಕೇಳ್ತಾ ಇರುವಂತಹ ಅಸಂಖ್ಯಾತ ಕೇಳುಗ ಬಂಧುಗಳಿಗೆ ವಿವಿಧ ಭಾರತೀಯ ಪ್ರೀತಿಯ ನಮಸ್ಕಾರಗಳು. ಗುರುವಾರದ ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತಿಯಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು. ನಮಗೆ ಈಗಾಗಲೇ ಗೊತ್ತಾಯಿತು, ಈ ದಿನ ಅಂದರೆ ಅಕ್ಟೋಬರ್ 8 ಭಾರತೀಯ ವಾಯುಪಡೆ ದಿನ ಅಂತ. ದೇಶದ ರಕ್ಷಣೆಗೆ ಪ್ರತಿ ಕ್ಷಣವೂ ಕೂಡ ಸಿದ್ಧವಾಗಿರುವಂಥ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ವಾಯುಸೇನೆಯದ್ದು ಮಹತ್ವದ ಪಾತ್ರ. ಭಾರತದ ವಾಯುಸೇನೆ ವಿಶ್ವದ 4ನೇ ಅತಿ ದೊಡ್ಡ ವಾಯುಪಡೆ. ಅಮೆರಿಕ, ರಷ್ಯಾ, ಚೀನಾದ ನಂತರ ಭಾರತೀಯ ವಾಯುಸೇನೆ ಅತಿ ದೊಡ್ಡ ವಾಯುಪಡೆ ಅಂತಲೇ ಹೆಸರಾಗಿದೆ. ಯುದ್ಧದ ಸಮಯದಲ್ಲಿ ದೇಶಕ್ಕೆ ಬರುವಂಥ ಅಪಾಯವನ್ನು ಅಷ್ಟು ಮಾತ್ರ ಅಲ್ಲ, ಬೇರೆ ಯಾವುದೇ ರೀತಿಯ ದೇಶದ ಒಳಗೆ ಅಥವಾ ದೇಶದ ಹೊರಗಿನ ಎಲ್ಲ ರೀತಿಯ ವಿಪತ್ತನ್ನು ತಡೆಗಟ್ಟುವಲ್ಲಿ ಪರಿಹಾರ ರಕ್ಷಣಾ ಕಾರ್ಯಾಚರಣೆಗೆ ಸದಾ ಸಿದ್ಧವಾಗಿರುತ್ತೆ ಭಾರತೀಯ ವಾಯುಸೇನೆ. ಈಗಾಗಲೇ ಹೇಳಿದ ಹಾಗೆ 1932 ಅಕ್ಟೋಬರ್ 8 ಭಾರತೀಯ ವಾಯುಪಡೆಯ ಸ್ಥಾಪನೆ ಆಯಿತು. ಆ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಈ ದಿನ ಭಾರತೀಯ ವಾಯುಪಡೆ ದಿನವನ್ನಾಗಿ ಆಚರಿಸಲಾಗುತ್ತೆ.

ಮಣ್ಣಿನ ಮಗಳು ಚಿತ್ರದ ಗೀತೆ ನೀವು ಕೇಳಿದ್ದು. ಪಿ ವಿ ಶ್ರೀನಿವಾಸ್ ಹಾಗೂ ಜಕ್ಕಿ ಜೊತೆಯಾಗಿ ಹಾಡಿದ ಈ ಗೀತೆಗೆ ಎಸ್ ರಾಜೇಶ್ವರ ರಾವ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದರು. ಮತ್ತೊಂದು ಅಕ್ಟೋಬರ್ 8ರ ವಿಶೇಷತೆಯನ್ನು ನಾವು ಗಮನಿಸುವುದಾದರೆ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ, ರಾಜಕೀಯ ಧುರೀಣ ಅಂತಲೇ ಹೆಸರಾದವರು, ಸಮಾಜವಾದಿ ನಾಯಕ, ರಾಜಕೀಯವಾಗಿ ಕೂಡ ಸಾಕಷ್ಟು ಸುಧಾರಣೆಗಳನ್ನು ತಂದವರು. 1970ರ ದಶಕದಲ್ಲಿ ಒಂದು ಆಂದೋಲನವನ್ನೇ ನಡೆಸಿದ್ರು, ಒಂದು ಕ್ರಾಂತಿಯನ್ನು ಮಾಡಿದವರು ಜಯಪ್ರಕಾಶ್ ನಾರಾಯಣ್ ಅವರು. ಅವರು ನಮ್ಮನ್ನು ಅಗಲಿದ ದಿನ ಎಂದು ಅಕ್ಟೋಬರ್ 8 1979 ಅಕ್ಟೋಬರ್ 8ಕ್ಕೆ ಹೋರಾಟಗಾರ, ರಾಜಕೀಯ ಧುರೀಣ JP ಅಂತಲೇ ಕರೆಸ್ಕೊಳ್ತಾ ಇದ್ರು ಜಯಪ್ರಕಾಶ್ ನಾರಾಯಣ್ ಅವರು. ನಮ್ಮನ್ನು ಅಗಲಿದ ದಿನ ಯಾಕೆ ಅವರು ಇಷ್ಟೊಂದು ಪ್ರಸಿದ್ಧಿ ಅಂತ ಹೇಳಿದ್ರೆ, ಅವರ ಕೊಡುಗೆ ಸಾಕಷ್ಟಿದೆ. ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಿದ್ರು. ಆಮೇಲೆ ಸಮಾಜವಾದಿ ಗುಣ, ಅವರು ಅಂದರೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಬೇಕು, ಹೆಚ್ಚು ಕಡಿಮೆ ತಾರತಮ್ಯ ಇರಬಾರ್ದು ಅನ್ನುವಂಥ ಒಂದು ಗುಣ. ಅದರ ಜೊತೆಗೆ ಭೂದಾನ ಚಳುವಳಿಯಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಸ್ವಯಂ ಪ್ರೇರಣೆಯಿಂದ ಹೆಚ್ಚು ಭೂಮಿಯನ್ನು ಹೊಂದಿರುವವರು ಭೂಮಿಯನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ವಿನೋಬಾ ಭಾವೆ ಅವರ ಭೂದಾನ ಚಳುವಳಿಗೆ ಕೂಡ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಅವರಿಗೆ ಬಂದಂಥ ಅನೇಕ ಸರ್ಕಾರಿ ಹುದ್ದೆಗಳನ್ನು ಮತ್ತೆ ಮತ್ತೆ ತಿರಸ್ಕಾರ ಮಾಡಿ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಸೇವೆಗೆ ಅವರು ಮುಡುಪಾಗಿಟ್ಟಿದ್ದರಿಂದ ಅವರು ಬಹಳಷ್ಟು ಜನರಿಗೆ ಇಷ್ಟವಾದರು. JP ಚಳುವಳಿ ಅಂತಲೇ ಕರೆಯಲ್ಪಡುವಂಥ ಅನೇಕ ಭ್ರಷ್ಟಾಚಾರ ಇರಬಹುದು, ನಿರುದ್ಯೋಗ, ಹೀಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಅನಿಷ್ಟಗಳನ್ನು ಅವರು ನೇರವಾಗಿ ಖಂಡಿಸ್ತಾ ಇದ್ರು. ಸಮಾಜ, ರಾಜಕೀಯ, ಆರ್ಥಿಕತೆಗೆ ಒಂದು ಬದಲಾವಣೆ ಬೇಕೇ ಬೇಕು ಅಂತ ಹೇಳಿ ಸಾಕಷ್ಟು ಆಂದೋಲನವನ್ನು ಕೂಡ ಮಾಡಿದ್ರು. 1977 ಸಂದರ್ಭದಲ್ಲಿ ಅವರು ಸಾಕಷ್ಟು ಸಮಾಜದ ಪರವಾಗಿ, ಬಡವರು, ಹಿಂದುಳಿದವರ ಪರವಾಗಿ ಒಂದಷ್ಟು ಹೋರಾಟಗಳನ್ನು ಮಾಡಿದ್ರು. ಹಾಗಾಗಿ ಅವ್ರಿಗೆ 1965 ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಂತು. 1999 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಮರಣೋತ್ತರವಾಗಿ JP ಅಂದರೆ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಕೊಡಲಾಯಿತು. ಈ ದಿನ ಅವರು ನಮ್ಮನ್ನು ಅಗಲಿದ ದಿನ.

ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಎಂಟು ಗಂಟೆ 8:32 ಸಮಯ ಆಗಿದೆ. ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಅಕ್ಟೋಬರ್ 8ನೇ ತಾರೀಕು ಅಂದರೆ ಯಾರ್ದೆಲ್ಲ ಜನ್ಮದಿನ, ಬರ್ಡೇ ಇದೆ ಅಂತ ನಾವು ಗಮನಿಸಿದಾಗ, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ಆಗಿರುವಂಥ ಯೋಗರಾಜ್ ಭಟ್ ಅವರ ಜನ್ಮದಿನ ಅಕ್ಟೋಬರ್ 8, 1972 ಅಕ್ಟೋಬರ್ 8ರಂದು ಉಡುಪಿಯಲ್ಲಿ ಜನಿಸಿದವರು. ಕುಂದಾಪುರ ತಾಲೂಕಿನ ಮಂದಾರ್ತಿ ಇವರ ಊರು. ಕನ್ನಡ ಚಿತ್ರರಂಗದಲ್ಲಿ ಇವರು ಗಿರೀಶ್ ಕಾಸರವಳ್ಳಿ ಮತ್ತು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಕಿರುತೆರೆಯಲ್ಲಿ ಕೂಡ, ಟಿವಿಯಲ್ಲಿ ಕೂಡ ಕೆಲಸ ಮಾಡಿದ್ರು. ಆ ನಂತರ ಅವರು ಸಿನಿಮಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದು, ಮುಂಗಾರು ಮಳೆ, ಗಾಳಿಪಟ, ಮನಸ್ಸಾರಿ, ಪಂಚರಂಗಿ ಮುಂತಾದ ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ರು. ಇವರ ಬಹಳಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯ ಸಂಚಲನವನ್ನೇ ಉಂಟು ಮಾಡಿದ್ವು ಅಂತ ಹೇಳಬಹುದು. ಚಿತ್ರ ಸಾಹಿತಿಯಾಗಿ ಕೂಡ ಯೋಗರಾಜ್ ಭಟ್ ಅವರು ಕೆಲಸ ಮಾಡಿದ್ರು. ನಿರ್ದೇಶಕರು ಮುಂಗಾರು ಮಳೆ, ಜಂಗ್ಲಿ, ಜಾಕಿ, ಮನ್ಸಾರೆ, ಪರಮಾತ್ಮ, ವಿಕ್ಟ್ರಿ ಇಂತಹ ಸಿನಿಮಾಗಳಿಗೆ ಸಾಹಿತ್ಯವನ್ನು ಕೂಡ ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ ಅವರ ಜನ್ಮದಿನ ಇಂದು, ಕೇಳೋಣ ಅವರದ್ದೇ ನಿರ್ದೇಶನದ ಒಂದು ಸಿನಿಮಾ ಮುಂಗಾರು ಮಳೆ ಚಿತ್ರದಿಂದ ಈ ಗೀತೆಯನ್ನು ಆರಿಸಿಕೊಳ್ಳಲಾಗಿದೆ. ಜಯಂತ್ ಕಾಯಕಣಿಯವರು ಬರೆದ ಗೀತೆ, ಮನೋಮೂರ್ತಿಯವರ ಸಂಗೀತ ಹಾಡಿಗಿದೆ. ಸಿನಿಮಾದ ನಿರ್ದೇಶನ ಯೋಗರಾಜ್ ಭಟ್ ಅವರದ್ದು. ಧ್ವನಿ ನೀಡಿದ್ದಾರೆ ಸೋನು ನಿಗಮ್.

ಇನ್ನು ಅಕ್ಟೋಬರ್ 8 ಹಿಂದಿ ಚಿತ್ರರಂಗದ ಹಿರಿಯ ನಟ. 1926 ಜನಿಸಿದವರು. ಕುಲಭೂಷಣ್ ಪಂಡಿತ್ ಅಂತಲೇ ಹೆಸರಾದವರು. ರಾಜ್ಕುಮಾರ್ ಅವರ ಜನ್ಮದಿನ ಕೂಡ ಇವತ್ತೇ. 1926 ಅಕ್ಟೋಬರ್ 8 ಜನಿಸಿದ್ದು ಕುಲಭೂಷಣ್ ಪಂಡಿತ್ ಅಂತ. ಇವರು ಹಿಂದಿಯ ಪ್ರಸಿದ್ಧ ಸಿನಿಮಾ ನಟ. ಮದರ್ ಇಂಡಿಯಾ, ವಕ್ತ್, ಪಾಕಿಜಾ, ಸೌದಾಗರ್, ತಿರಂಗ,

ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು. ಅದೇ ಥರ ಗೌರಿ ಖಾನ್ ಹಿಂದಿ ಸಿನಿಮಾ ನಿರ್ಮಾಪಕಿ, ಹಾಗೆ ಇಂಟೀರಿಯರ್ ಡಿಸೈನರ್ ಕೂಡ ಹೌದು. ಹಾಗೆ ಹಿಂದಿ ಚಿತ್ರರಂಗದ ನಟ ಶಾರುಖ್ ಖಾನ್ ಅವರ ಪತ್ನಿ ಗೌರಿ ಖಾನ್ ಅವರ ಜನ್ಮದಿನ ಕೂಡ ಅಕ್ಟೋಬರ್ 8ಕ್ಕೆ.

ಜ್ವಾಲ ಮೋಹಿನಿ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಈಗ ತಾನೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೀವದೇ ಶಂಕರ್ ಅವರು ಹಾಡನ್ನ ಬರೆದಿದ್ರು. ಸತ್ಯಂ ಅವರ ಸಂಗೀತ ಹಾಡಿಗಿತ್ತು. 8:42:55 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಂದಿನ ಒಂದಿಷ್ಟು ವಿಶೇಷಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಹಾಗೇನೆ ಸೊಗಸಾದ ಚಿತ್ರಗೀತೆಗಳ ಜೊತೆಗಿನ ನಮ್ಮ ಈ ಪ್ರಯಾಣ ಮುಂದುವರಿತಾ ಇದೆ. ಬೆಳಗಿನಿಂದ ಕೂಡ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನಮ್ಮ ಕೆಲಸಗಳು ಕೂಡ ಸಾಗ್ತಾ ಇದೆ ಅಂತ ಹೇಳಿ ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಮೆಸೇಜ್.

ಮಾಡಿದ್ದಾರೆ. ಇನ್ನು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸರೋಜಾದೇವಿಯವರು ತಮ್ಮ ಏಳಿಗೆಗೆ ಕಾರಣರಾದವರನ್ನು ಸ್ಮರಿಸ್ತಾ ಮಾತಾಡಿದ್ದು ಅವರ ಸಂಸ್ಕಾರವನ್ನು ತೋರಿಸುತ್ತೆ ಅಂತ ಎನ್ ರಾಘವನ್ ಅವರು ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಯಾರಿವರು ಮತ್ತೊಬ್ಬರು ಹೆಸರು ಹಾಕಿಲ್ಲ ಯಾರೊಬ್ಬರು. ನೀವು ಹೆಸರು ಹಾಕದೇ ಇದ್ರೆ ಹೇಗ್ರಿ ನಾವು ಓದೋದು? 24982 2 4 9 8 ನಿಮ್ಮ ಹೆಸರು ಮತ್ತು ಊರನ್ನು ಹಾಕಿ. ಯಾರಿದು ನಾಗರತ್ನ ಅವರು ರಾಜಾಜಿನಗರಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಸೊಗಸಾಗಿ ಮುಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ವರಲಕ್ಷ್ಮಿಯವರು ಪಿಣ್ಯದಿಂದ ಮೆಸೇಜ್ ಮಾಡಿ ನಾದೋಪಾಸಿನಿ ಹುಚ್ಚು ಹಿಡಿಸಿದೆಯಲ್ಲೋ ಮಾಧವ, ದಾಸರ ಕೀರ್ತನೆಗಳು, ಚಿತ್ರಗೀತೆಗಳಲ್ಲಿ ಬಂದಂಥ ಭಕ್ತಿಗೀತೆಗಳು ತಂಪಾದ ಸಮಯದಲ್ಲಿ ಇಂಪಾಗಿ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸರೋಜಾದೇವಿಯವರ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅವರ ಅಭಿನಯ ಕೂಡ ಸೂಪರ್, ಭಾವಗೀತೆಗಳು, ಕೊಡ್ತಾ ಇರುವಂಥ ಮಾಹಿತಿ, ಭಾರತೀಯ ವಾಯುಪಡೆ, ಅಕ್ಟೋಪಸ್ ಡೇ, ಎಲ್ಲವೂ ಕೂಡ ವಿಶೇಷ ಬಂಗಾರದಂತಹ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇನ್ನು ಮೃತ್ಯುಂಜಯ ಅವರು ಪಾಂಡವಪುರದಿಂದ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಹಾಡುಗಳು ಮೂಡಿ ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ ಅಂತ ಹೇಳಿದ್ರೆ, ರಾಜಾಜಿನಗರದಿಂದ ಸುಜಾತ, ಗಣೇಶ, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ದೀರಿ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ಮುಂಜಾನೆಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕನ್ನಡ ರತ್ನ ಭಂಡಾರ ಬಿ ಸರೋಜಾದೇವಿ ಅವರ ಮಾತು ಎಲ್ಲವೂ ಕೂಡ ಚಂದ ಅಂತ ಹೇಳಿದಿರಿ. ಇನ್ನು ಗುಡ್ ಮಾರ್ನಿಂಗ್ ಒಳ್ಳೆಯ ಹಾಡುಗಳು ಅಂತ ಕಬಾಡಿ ವಿನುತಾ, ರವಿ, ಕಿಶನ್, ಹರ್ಷ ಮಾಗಡಿ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಪ್ರಸನ್ನ ಯಲಹಂಕದಿಂದ ನಾದೋಪಾಸನೆ ತುಂಬ ಖುಷಿ ಕೊಡ್ತು. ಸಾಮಾನ್ಯ ದೇವರ ನಾಮಗಳೆಲ್ಲವೂ ಕೂಡ, ಆಮೇಲೆ ಸಿನಿಮಾ ಹಾಡುಗಳು ಕೂಡ ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿದರೆ. ಗುರುರಾಯರ ಸ್ಮರಣೆ, ಶಾರದೆಯ ಸ್ತುತಿ, ಮುಂಜಾವಿಗೆ ಮುಂದಡಿ ಇಟ್ಟ ಇಂದಿನ ಶುಭೋದಯ ಕಾರ್ಯಕ್ರಮ ಭೂಷಣಪ್ರಾಯವಾಗಿತ್ತು. ಬಿ ಸರೋಜಾದೇವಿಯವರ ಮುತ್ತಿನಂಥ ಮಾತುಗಳು, ಸುಮಧುರ ಭಾವಗೀತೆ, ಇದೆಲ್ಲದರಿಂದಾಗಿ ಈ ದಿನ ಖಂಡಿತವಾಗಲೂ ಶುಭೋದಯ ಒಂದು ಹೊಸ ಮೆರುಗನ್ನು ತಂದಿದೆ, ಧನ್ಯವಾದ ಅಂತ ವಾಣಿ ರಾವ್ ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಶ್ಯಾಮೂರ್ತಿಯವರು ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತಾರೆ. ಅಕ್ಕ ಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ ಪ್ರಸಾರವಾಯಿತು, ಚೆನ್ನಾಗಿತ್ತು ಅಂತ ಹೇಳಿದಿರಿ. ಇನ್ನು ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ವಿವಿಧ ಭಾರತಿಗೆ ಧನ್ಯವಾದ, ಇಷ್ಟು ಚಂದದ ಕಾರ್ಯಕ್ರಮ ಅಂತ ಹೇಳಿದರೆ. ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ, ಹಳೆಯೂರು, ಕಾಕನ ಕೋಟೆ ಇಲ್ಲಿಂದ ಮೆಸೇಜ್ ಮಾಡಿ ನಾವು ಕೂಡ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ, ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ, ಮಂಜುಳಾ ಚಲ್ಲಹಳ್ಳಿಯಿಂದ, ಪ್ರೇಮ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಬಾದಾಮಿ, ಕೆರೂರು, ಕುಬೇರ, ತಿರುಪತಿ ಬಂಗಾರಿಯವರು, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ವಿವಿಧ ಭಾರತಿ ಮಂದಿರದಿಂದ ತೇಲಿಬಿಟ್ಟ ರಾಯರ ಆಶೀರ್ವಾದ ನಮ್ಮ ಮನೆಯನ್ನೆಲ್ಲ ತಲುಪಿದೆ ಅಂತ ಹೇಳಿದ್ರಿ, ಧನ್ಯವಾದ. ಇನ್ನು ಸಂಪತ್ ಲಕ್ಷ್ಮಿ ಅವರು ಮಲ್ಲೇಶ್ವರಂಯಿಂದ, ಮತ್ತೊಬ್ಬರು ಯಾರಪ್ಪ, ರಾಧಾಕೃಷ್ಣ ಅವರು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಬಂದ ಭಾವಗೀತೆ ಖುಷಿ ಕೊಡ್ತು ಅಂತ ಹೇಳಿದ್ರಿ. ಉಪನಗರದಿಂದ, ಉಲ್ಲಾಳ್ ಉಪನಗರದಿಂದ ಮೀನಾ ಅವ್ರ ಮೆಸೇಜ್ ಬಂದಿದೆ. ಮತ್ತು ವಿಜಯಪುರದ ರಾಜು ಹಿಪ್ಪರ್ಗಿ ಮತ್ತು ಮನೆಯವರ ಮೆಸೇಜ್, ಚಿಕ್ಕೋಡಿ ತಾಲೂಕು ರಾಜು ಕಮತೇನಹಟ್ಟಿ ಇವರು ಕೂಡ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಅಂತ ಹೇಳಿ ಬಗ್ಗೂರಪ್ಪ ಅಂಗಡಿ ಸಿರುಗುಪ್ಪ ಬಳ್ಳಾರಿ ಇಲ್ಲಿಂದ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ನಳಿನ ಲಂಕೇಶ್ ವಿಜಯನಗರದಿಂದ, ಉಮೇಶ್ ಸಿರಿಗೆರೆಯಿಂದ, ತೀರ್ಥಪ್ಪ ಗಂಗಶೆಟ್ಟಿ ತಿಮ್ಮಸಾಗರ ಬಾಗಲಕೋಟೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ವಾಣಿಶ್ರೀ ಧಾರವಾಡದಿಂದ, ಬೆಳಬೆಳಿಗ್ಗೆ ಎದ್ದ ತಕ್ಷಣ ದಾಸರ ಪದಗಳನ್ನು ಕೇಳೋದೇ ಒಂದು ಭಾಗ್ಯ, ಮನ ಮುಟ್ಟುವಂತಹ ಭಕ್ತಿಗೀತೆಗಳು, ಧನ್ಯವಾದ ಅಂತ ಹೇಳ್ತಾರೆ. ಇನ್ನು ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರ ಗುಡ್ ಮಾರ್ನಿಂಗ್ ಬಂದಿದೆ. ಆನಂದ್ ಕುಲಕರ್ಣಿ ಸೊಲೆಪೇಟ, ಗುರುವಾರದ ಮುಂಜಾನೆಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬರು ನಿತ್ಯ ಸತ್ಯ ಸುವಚನ ಅಂತ ಹೇಳಿ, ಸಿದ್ದೇಶ್ವರ ಪ್ರಸಾದ್ ಮೈಸೂರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಅವರು. ಇನ್ನು ಗುರುವಾರದ ಶುಭಾಶಯಗಳು, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನೆಜರಿಗೆ. ಈ ಹಾಡು ಕೇಳಿದ್ರೆ ತುಂಬ ದಿನ ಆಗಿತ್ತು, ಮರ್ತೇ ಹೋಗಿತ್ತು. ಹಾಗೆಯೇ ಹುಚ್ಚು ಹಿಡಿಸಿದೆಯ ಮಾಧವ, ಇದು ಕೂಡ ತುಂಬ ಅಪರೂಪದಲ್ಲಿ ಅಪರೂಪದ ಗೀತೆ ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಗೀತಾ ಜೋಶಿಯವರ ಮೆಸೇಜ್ ಬಂದಿದೆ. ಹೀಗೆ ತುಂಬ ಜನರ ಸಂದೇಶಗಳು ಕೂಡ ಇದೆ. ಈ ಒಂದು ಹಾಡಿನ ನಂತರ ನಾವು ಮತ್ತಷ್ಟು ಸಂದೇಶಗಳನ್ನು ನೋಡ್ತಾ ಹೋಗೋಣ. ಕೇಳ್ತಾನೆ ರೀ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ನೀವು ಕೇಳ್ತಾ ಇರುವಂತಹ ಈ ಗೀತೆ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಲ್ಲಾರಿ ಈಶ್ವರಿಯವರ ಧ್ವನಿ, ಗೀತಾಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.

0: ಹೊನ್ನೂರಲ್ಲಿ ಅವರ ಸಂದೇಶ ಬಂದಿದೆ, ಜ್ಞಾನವನ್ನು ಸಂಪಾದಿಸುವುದು ಶ್ರೇಷ್ಠ, ಆದರೆ ಆ ಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸೋದು ಇನ್ನೂ ಶ್ರೇಷ್ಠ ಅಂತ ಒಂದು ಸವಿನುಡಿಯ ಜೊತೆಗೆ ಮೆಸೇಜ್ ಮಾಡಿದ್ದಾರೆ. ಕೌಸಲ್ಯ ಬನಶಂಕರಿ ಶುಭೋದಯ ಅಂತ ಹೇಳಿದರೆ ನಮಸ್ಕಾರ ಅಂತ ಹೇಳಿ ಚನ್ನಪ್ಪ ಜೆ ಪಿ ನಗರ ಇಲ್ಲಿಂದ ಮೆಸೇಜ್ ಕಳಿಸಿದ್ದಾರೆ. ಶುಭೋದಯ ಅಂತ ಶಿವಗಂಗಾ ಹೆಬ್ಬಾಳದಿಂದ. ಹಾಗೆಯೇ ನಮಸ್ಕಾರ, ನಾವು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್ ಶಿಕ್ಷಕರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಿ. ಧನ್ಯವಾದ. ಬಾಗಲಕೋಟೆ ಬನಹಟ್ಟಿಯ ಅಂಕುಶ್ ದೀಪ ಮಹದೇವ್ ಗುಮ್ಮಟಿ ಶುಭೋದಯ. ಅನುದಿನದ ಸಂಗಾತಿ ವಿವಿಧ ಭಾರತೀಯ ಜೊತೆಯಾಗಿದ್ದೇವೆ, ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತೇವೆ ಅಂತ ಹೇಳಿದಿರಿ. ಆಮೇಲೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸುಪ್ರಭಾತ ಅಂತ ಹೇಳಿದಿರಿ. ಭಾಗ್ಯಲಕ್ಷ್ಮಿ ಅವರು ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ ನಾದೋಪಾಸನೆ ಸೂಪರ್ ಆಗಿತ್ತು ಅಂತ ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ. ಇನ್ನು ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ಧನುಷ್, ದರ್ಶನ್, ರಾಜಶ್ರೀ, ಪುಂಡಲೀಕ, ಸಿದ್ದಲಿಂಗವ ಪುಂಡಲೀಕ ಇವರೆಲ್ಲರೂ ಖಿಲಾರಿ ಮನೆಯವರು. ನಲ್ಬೆಳಗು ಅನುದಿನದ ಸಂಗಾತಿ ವಿವಿಧ ಭಾರತಿ ಶುಭೋದಯ ಕರ್ನಾಟಕ ಅಂತ ಹೇಳಿದ್ರಿ. ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ಮಯೂರ್ನಗರ ತುಮಕೂರಿನಿಂದ ಮೆಸೇಜ್ ಮಾಡಿದ್ರಿ. ಹೀಗೆ ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ತುಂಬ ತುಂಬ ಧನ್ಯವಾದಗಳು. ಡಾಕ್ಟರ್ ಅನಂತಕುಮಾರ್ ಅರಸ್ ಕುಡುಬ ಗುಬ್ಬಿಯಿಂದ ಸರೋಜಾದೇವಿಯವರ ಮಾತುಗಳು ಕನ್ನಡ ರತ್ನ ಭಂಡಾರದಲ್ಲಿ ಚೆನ್ನಾಗಿತ್ತು, ಭಾವಗೀತೆಗಳು, ಹಾಗೆಯೇ ಹಳೆಯ ಹಾಡುಗಳು ತುಂಬ ತುಂಬ ಹಿತ ಅನ್ನಿಸ್ತಾ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ರಿ. ನೀವು ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿನ, ನಮ್ಮ ಜೊತೆಯಾಗಿರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆತ್ಮೀಯ ಸಂಗಾತಿ.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕೋಳದಾಗಿ

0: ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಈ ಬೆಳಗ್ಗೆ 9 ಗಂಟೆಗೆ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್ ಅವರೊಂದಿಗಿನ ದೂರವಾಣಿ ಮಾತುಕತೆಯನ್ನ ಕೇಳಬಹುದು. ಇನ್ನೀಗ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯೊಂದನ್ನು ಕೇಳಿ. ಎಸ್ ಜಾನಕಿಯವರ ಧ್ವನಿ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಮಲಗಿಸನೆ ಒಲದಿಂದ ಆಕಾಶದ ಆ ಚಂದಿರ ಹಾಲಿನ ಬೆಳಕಿಂದ ನೀರಲ್ಲಿ ಹಾ ನೈದಿಲೆಯನ್ನು ಮಗಿಸನೆ ಒಲದಿಂದ.

ಕ್ರಾಂತಿವೀರ ಚಿತ್ರದ ಗೀತೆಗಾಗಿ ಪಿಬಿ ಶ್ರೀನಿವಾಸ ಹಾಗೂ ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು. ಚಿವುದಯ ಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ಸತ್ಯಂ ಅವರ ಸಂಗೀತ ಹಾಡಿಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಷ್ಟೊತ್ತು ಪ್ರಸಾರವಾಯಿತು. 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನು ಕೆಲವೇ ನಿಮಿಷಗಳಲ್ಲಿ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್, ಕನ್ಸಲ್ಟೆಂಟ್, ಕಾರ್ನಿಯ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ವಿಭಾಗದ ವೈದ್ಯರು, ನಾರಾಯಣ ನೇತ್ರಾಲಯ, ರಾಜಾಜಿನಗರ, ಬೆಂಗಳೂರು, ಇವರ ಜೊತೆಗಿನ ದೂರವಾಣಿ ಒಂದು ಸಂದರ್ಶನವನ್ನು ನಾವು ಕೇಳೋಣ. 9:02:20 ಸಮಯ ಆಗಿದೆ. ಗುರುವಾರದ ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತಿಯಲ್ಲಿ ನಾನು ಚಂದು ಬಾನುಲಿ ಬಂಧು.

0: ಗಿಲ್ಲಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಕಾರ್ತಿಕ್ ಅವರ ಧ್ವನಿಯಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಯುವ ಶಂಕರ್ ರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ದೃಷ್ಟಿ, ವಿಶ್ವ ದೃಷ್ಟಿ ದಿನ, ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್ ಅವರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ಅಕ್ಟೋಬರ್ ತಿಂಗಳ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಕಣ್ಣಿನ ಆರೋಗ್ಯ, ದೃಷ್ಟಿಹೀನತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನದ ಆಚರಣೆ ನಡೆಯುತ್ತೆ ಎಲ್ಲ ಕಡೆಗಳಲ್ಲಿ. ಮುಂದೆ ಬರಬಹುದಾದಂಥ ಒಂದಷ್ಟು ಕುರುಡುತನ, ದೃಷ್ಟಿ ದೋಷಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಒಂದು ದಿನದ ಉದ್ದೇಶ. ಕಣ್ಣಿನ ಕಾಳಜಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ವಿಶ್ವ ದೃಷ್ಟಿ ದಿನದ ಒಂದು ಆಚರಣೆ. ಹಾಗಾಗಿ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದು ಬಣ್ಣವನ್ನು, ವಸ್ತುವನ್ನು, ಗಾತ್ರವನ್ನು, ಸೌಂದರ್ಯವನ್ನು ಎಲ್ಲವನ್ನು ಕೂಡ ಗುರುತಿಸುವಂತಹ ಕಣ್ಣು ಪ್ರತಿಯೊಬ್ಬರ ಪ್ರತಿಯೊಂದು ಜೀವಿಯ ಪ್ರಮುಖ ಅಂಗ. ದೃಷ್ಟಿ ಇಲ್ಲ ಅಂದರೆ ಇಡೀ ಪ್ರಪಂಚವೇ ಒಂದು ಕತ್ತಲಿನ ಅನುಭವ. ನಮಗೆ ಅಂಧತ್ವ ಅನ್ನೋದು ಹುಟ್ಟಿನಿಂದ ಬಂದಿರಬಹುದು, ಬೇರೆ ಯಾವ್ಯಾವುದೋ ಕಾರಣದಿಂದ ಬಂದಿರಬಹುದು. ಹಾಗಾಗಿ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅರಿವನ್ನು ಮೂಡಿಸುವಂಥ ಈ ಒಂದು ದಿನ ವಿಶ್ವ ದೃಷ್ಟಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಡಾಕ್ಟರ್ ಹರ್ಷ ನಾಗರಾಜ್ ಅವರು. ಹಲೋ
1: ಹಲೋ ಮೇಡಮ್.
0: ಸರ್ ನಮಸ್ತೆ. ನಮ್ಮ ವಿವಿಧ ಭಾರತೀಯ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಅಕ್ಟೋಬರ್ 8 ವಿಶ್ವ ದೃಷ್ಟಿ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ. ತಾವು ಬೆಂಗಳೂರಿನ ರಾಜಾಜಿನಗರದ ನಾರಾಯಣ ನೇತ್ರಾಲಯದಲ್ಲಿ ಅಂದರೆ ಕಾರ್ನಿಯಾ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಕೇಳುಗರಿಗೆ ಅಂದರೆ ಸಾರ್ವಜನಿಕರಿಗೆ ಒಂದಷ್ಟು ದೃಷ್ಟಿ, ಕಣ್ಣಿನ ರಕ್ಷಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನೀಡುವ ಸಲುವಾಗಿ ನಿಮಗೆ ನಮ್ಮ ಈ ಒಂದು ವೇದಿಕೆಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್. ಅದೇ ನೀವು ಹೇಳಿದಾಗೆ ಇವತ್ತು ವರ್ಲ್ಡ್ ಸೈಟ್ ಡೇ ಅಂತ ಆಚರಿಸ್ತೀವಿ. ಈ ವರ್ಷದ ಥೀಮ್ ಲವ್ ಯುವರ್ ಐಸ್ ಅಂತ, ಅಂದ್ರೆ ನಿಮ್ಮ ಕಣ್ಣನ್ನು ಪ್ರೀತಿಸಿ ಅಂತ. ಸೊ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಹಾಗಾಗಿ ಈ ಥೀಮ್ ಅಡಿನಲ್ಲಿ ನಿಮ್ಮ ಕಣ್ಣುಗಳಿಗೆ ಹೇಗೆ ನೀವು ರಕ್ಷಣೆ ಮಾಡ್ಕೋಬೇಕು, ಎಸ್ಪೆಷಲಿ ಚಿಕ್ಕ ಮಕ್ಕಳ ಕಣ್ಣಿನ ರಕ್ಷಣೆ, ಮತ್ತೆ ಈ ಡಯಾಬಿಟಿಸ್ ಅಲ್ಲ ಹೈಪರ್ ಟೆನ್ಷನ್ ಇರೋರು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಮತ್ತೆ ವರ್ಕ್ ಪ್ಲೇಸ್ ಇಂಜುರಿ ಅಂತ ಹೇಳ್ತೀವಿ ಅಂದ್ರೆ ಕೆಲಸಗಾರಗಳಲ್ಲಿ ಅವ್ರಿಗೆ ಯಾರಿಗೆ ಏಟ್ ಬೀಳುತ್ತೆ, ಕಣ್ಣು ದೃಷ್ಟಿ ಹೋಗುತ್ತೆ, ಅಂತವ್ರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ವರ್ಷ ಲವ್ ಯುವರ್ ಐಸ್ ಅನ್ನೋ ಥೀಮ್ ಅಲ್ಲಿ ವರ್ಲ್ಡ್ ವಿಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈಗ. ರೈಟ್ ಮೇಡಮ್. ಸೊ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಾರ್ಮಲಿ ತುಂಬಾ ಏನೋ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಬೇಕಾಗೋದಿಲ್ಲ. ಕೇವಲ ಒಂದಷ್ಟು ಅಭ್ಯಾಸಗಳನ್ನ ನಿಮ್ಮಲ್ಲಿ ಲೈಫ್ ಅಲ್ಲಿ ಅದನ್ನೇ ಪಾಲಿಸೋದ್ರಿಂದ ಕಣ್ಣಲ್ಲಿ ನೀವು ಚೆನ್ನಾಗಿ ನೋಡ್ಕೋಬಹುದು. ಮೊದಲನೇದು, ಈಗ ತುಂಬಾ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದು ಕಂಪ್ಯೂಟರ್ ಇಲ್ಲ ಮೊಬೈಲ್ಗಳು. ಇದನ್ನ ನೋಡೋದ್ರಿಂದ ಕಣ್ಣು ಹಾಳಾಗತ್ತೆ ಅಂತ ಹೇಳೋದಿಲ್ಲ, ಆದ್ರೆ ಅಟ್ ಲೀಸ್ಟ್ ಅದನ್ನ ನೋಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಬ್ರೇಕ್ ಕೊಡ್ಬೇಕಾಗ್ತದೆ, ಆಮೇಲೆ ಸಾಕಷ್ಟು ನಿದ್ದೆ ಮಾಡ್ಬೇಕಾಗತ್ತೆ, ಮತ್ತೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಏನ್ ಹೇಳ್ತಿ ತಗೋಬೇಕಾಗ್ತದೆ, ಮತ್ತೆ ಹೊರಗಡೆ ಬಿಸಿಲಲ್ಲಿ ಎಲ್ಲ ಓಡಾಡ್ಬೇಕಾದ್ರೆ ಒಂದು ಯುವ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಳ್ಳೋದಾಗ್ಲಿ, ಮತ್ತೆ ತುಂಬಾ ಕಣ್ಣು ಜೋ ಅಭ್ಯಾಸಗಳಿದ್ರೆ ಅದನ್ನ ತಪ್ಸೋದು, ಈ ತರ ಎಲ್ಲ ಮಾಡೋದ್ರಿಂದ. ಮತ್ತೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಈಗ ನೀವು ಸ್ವತಃ ನಿಮ್ಮ ಕಣ್ಣುಗಳಿಗೆ ನೀವೇ ಡ್ರಾಪ್ಸ್ ಹಾಕೊಳ್ಳೋದು ಬೇಡ, ಅಂದ್ರೆ ಯಾರಿಗೂ ಕೊಟ್ಟಿದ್ದಾರೆ ಅದನ್ನ ನಾನು ಉಪಯೋಗಿಸ್ಕೋತೀನಿ ಮನೇಲಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ, ಮತ್ತೆ ರೆಗ್ಯುಲರ್ ಆಗಿ ಕಣ್ಣು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊತಾ ಇದ್ರೆ ನಿಮ್ಮ ಕಣ್ಣುಗಳನ್ನ ನೀವೇ ಚೆನ್ನಾಗಿ ನೋಡ್ಕೋಬಹುದು. ಇದು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತದೆ.
0: ಅಂದ್ರೆ ಸರ್, ಈ ಕಣ್ಣಿನ ದೃಷ್ಟಿ ಮಂಜಾಗೋದಕ್ಕೆ ನೀವು ಹೇಳ್ದಂಗೆ ಬರೀ ಟಿವಿ ನೋಡೋದು, ಮೊಬೈಲ್ ನೋಡೋದು ಅದಷ್ಟೇ ಅಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ ಅಂತ ಹೇಳಿದ್ರಿ, ಅದು ಒಂದೆರಡು ಕಾರಣಗಳನ್ನ ಹೇಳೋದಾದ್ರೆ.
1: ಹೌದು ಮೇಡಮ್. ಸೊ ಈಗ ಕಣ್ಣಿನ ದೃಷ್ಟಿ ಕಮ್ಮಿ ಆಗಕ್ಕೆ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ಚಿಕ್ಕ ಮಕ್ಕಳಾದ್ರೆ ಸಿಂಪಲ್ ಆಗಿ ಅಂದ್ರೆ ನಾವು ಹೇಳ್ತೀವಿ ಈ ಸಮೀಪ ದೃಷ್ಟಿ ಇರೋ ದೂರದೃಷ್ಟಿ ದೋಷಗಳು ಅಂತ, ಅಂದ್ರೆ ಮಯೋಪಿಯ ಹೈಪರ್ಮೆಟ್ರೋಪಿ ಅಂತ, ಆತರದ್ರಿಂದನೇ ಕಮ್ಮಿ ಆಗಿರ್ಬಹುದು. ಇಲ್ಲ ಈ ಸ್ವಲ್ಪ ವಯಸ್ಸಾದವರಲ್ಲಾದ್ರೆ ಮೇಬಿ ಒಂದು ಶುಗರ್ ಇಲ್ಲ ಬಿ ಪಿ ತೊಂದರೆಗಳಿದ್ರೆ ಅವುಗಳಿಂದ ಕಣ್ಣುಗಳಿಗೆ ತೊಂದರೆ ಬರಬಹುದು. ಇಲ್ಲ 60 ವರ್ಷ ಮೇಲ್ಪಟ್ಟವರಾದ್ರೆ ಡಯಾಬಿಟಿಸ್ ಆತರ ತೊಂದರೆಗಳಿಂದ ಬರಬಹುದು. ಈಗ ನಾವು ನೋಡ್ತಿರೋದು ಯಂಗ್ಸ್ಟರ್ಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಡಿಜಿಟಲ್ ಸ್ಕ್ರೀನ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಕಂಪ್ಯೂಟರ್ ಯೂಸೇಜು,

0: ಮೊಬೈಲ್ ಯೂಸೇಜ್, ಅವುಗಳಿಂದ ಕಣ್ಣಲ್ಲಿ ಡ್ರೈನೆಸ್ ಆಗೋದಾಗ್ಲಿ, ಸ್ಟ್ರೈನ್ ಆಗೋದಾಗ್ಲಿ, ಅದರಿಂದ ಆಗಿ ದೃಷ್ಟಿಗಳು ಕಮ್ಮಿ ಆಗ್ಬೋದು. ಸೊ ವಯಸ್ಸಿಗೆ ಅನುಗುಣವಾಗಿ ಅವ್ರವ್ರಿಗೆ ಕಾರಣಗಳಿರ್ತವೆ. ಸೊ ಇದನ್ನ ಚೆಕಪ್ ಮಾಡಿಸಿ ಅವರು ತಿಳ್ಕೊಬಹುದು ಯಾವ್ದ್ರಿಂದ ಆಗಿದೆ ಅಂತ.
1: ಇನ್ನು ಕಣ್ಣಲ್ಲಿ ನಿರಂತರವಾಗಿ ರೆಗ್ಯುಲರ್ ಆಗಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಕಣ್ಣನ್ನ ಉಜ್ಜಬೇಕು ಅನ್ಸುತ್ತೆ, ಒಂದ್ ರೀತಿ ತುರುಕಿ ಅಂತ ಹೇಳ್ಬಹುದು, ಆ ರೀತಿಯ ಸಮಸ್ಯೆಗಳು ಕೂಡ ಕೆಲವರಲ್ಲಿ ಕಾಣುತ್ತೆ.
0: ಹೌದು ಮೇಡಮ್, ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ ಇಲ್ಲಿ. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ತುಂಬಾ ಪೋಲನ್ ಅಂತಾನೆ ಹೇಳ್ತೀವಿ ನಾವು, ಅದು ಮತ್ತೆ ಡಸ್ಟ್ ಮತ್ತೆ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಅಲರ್ಜಿಗಳು ತುಂಬಾ ಕಾಮನ್ ಆಗಿ ಬರುತ್ತೆ. ನಮ್ಮ ನಾಣ್ಯನತಲ ಹಾಸ್ಪಿಟಲ್ ಗೆ ಆಲ್ಮೋಸ್ಟ್ ದಿನ ನಾವು ಹತ್ರದ 20-30 ಪೇಷಂಟ್ ಗಳು ಬರ್ತಾರೆ, ಕಣ್ಣು ಉಜ್ಜೋದು, ಕಣ್ಣು ಅತಿಯಾಗಿ ಕಣ್ಣು ನಮ್ಗೆ ಕಣ್ ತೆಗೆಕಾಗಲ್ಲ, ಕಣ್ಣು ಉಜ್ತಾ ಇರಬೇಕು ಅನ್ಸುತ್ತೆ ಇದೆಲ್ಲಾನು. ಸೊ ಈ ತರ ಅಲರ್ಜಿ ಇದ್ದವ್ರಿಗೆ ಕರೆಕ್ಟ್ ಆಗಿ ಬಂದು ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಬೇಕಾಗ್ತದೆ. ಕಣ್ಣು ಅತಿಯಾಗಿ ಉಜ್ಜೋದ್ರಿಂದ ಕಪ್ಪುಗುಡ್ಡೆಗೆ ತೊಂದರೆ ಬರೋದನ್ನ ನೋಡ್ತೀವಿ ನಾವು, ಅದಕ್ಕೆ ಕೆರಾಟೋಕೋನಸ್ ಅಂತ ಹೇಳ್ತಾರೆ. ಕಪ್ಪುಗುಡ್ಡೆದು ಶೇಪೇ ಚೇಂಜ್ ಆಗಿ ದೃಷ್ಟಿ ಕಮ್ಮಿ ಆಗೋ ತೊಂದರೆಗಳೆಲ್ಲ ಬರ್ತವೆ. ಸೊ ಹಾಗಾಗಿ ಈ ಅತಿಯಾಗಿ ಕಣ್ಣುಜ್ಜೋ ಮಕ್ಕಳನ್ನ ಮೊದಲು ಪೇರೆಂಟ್ಸ್ ನೋಡ್ಕೊಂಡು ಅದನ್ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಆಮೇಲೆ ಆದಷ್ಟು ಕಣ್ಣುಜ್ಜಿದಿರೋ ಹಂಗೆ ನೋಡ್ಕೋಬೇಕು. ಹೊರಗಡೆ ಹೋದಾಗ ನಾ ಹೇಳ್ದಂಗೆ ಒಂದ್ ಸನ್ ಗ್ಲಾಸ್ ಏನೋ ಹಾಕೋಬೇಕು. ಸೊ ಅದರಿಂದ
1: ಆಮೇಲೆ ಇವಾಗ ಈಗಂತೂ ಎಲ್ಲ ಬರೀ ಡಿಜಿಟಲ್ ಅಲ್ವಾ ಸರ್, ಎಲ್ಲಾ ಕಡೆಗಳಲ್ಲೂ ಮೊಬೈಲ್ ಅಂತೂ ಬಳಸಬೇಕು, ಇಲ್ಲ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಂತೂ ಬಳಸ್ತಾನೆ ಇರ್ತೀವಿ. ಹಾಗಾಗಿ ದಿನವಿಡೀ ಕಂಪ್ಯೂಟರ್ ಅಥವಾ ಮೊಬೈಲ್ಗಳನ್ನ ಬಳಸುವುದರಿಂದ ನಮ್ಮ ಕಣ್ಣುಗಳನ್ನ ನಾವು ಹೇಗೆ ರಕ್ಷಿಸ್ಕೊಳ್ಬೇಕು?
0: ಹೌದು ಮೇಡಮ್, ಈಗ ಏನಾಗಿದೆ ಅಂದ್ರೆ ಮೊಬೈಲ್ ಮತ್ತೆ ಕಂಪ್ಯೂಟರ್ನ ಅದಿಲ್ಲದೆ ಯಾರು ಕೆಲಸ ಮಾಡಕ್ಕೆ ಆಗೋದಿಲ್ಲ. ಈಗ ಸಾಫ್ಟ್ವೇರ್ ಅಂತವರೆಲ್ಲ ಬೇರೆಯವ್ರು ಕೂಡ ಎಲ್ಲರ ಮೇಲೆ ಡಿಪೆಂಡೆಂಟ್ ಆಗೇ ಇದೀವಿ ಈಗ. ಬಟ್ ಅದರಲ್ಲಿ ಒಂದಷ್ಟು ನಾವು ಈ 20-20-20 ರೂಲ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡಬೇಕಾದ್ರೆ ಪ್ರತಿ 20 ನಿಮಿಷಕ್ಕೆ ಒಂದು ಬ್ರೇಕ್ ತಗೊಂಡು ಸುಮಾರು 20 ಅಡಿ ದೂರದಲ್ಲಿ ಇರುವಂತ ಒಂದು ವಸ್ತುನ ಕನಿಷ್ಠ ಒಂದು 20 ಸೆಕೆಂಡ್ ಕಾಲ ನೋಡ್ಬೇಕು. ಆ ಟೈಮಲ್ಲಿ ಚೆನ್ನಾಗಿ ಕಣ್ಣನ ಬ್ಲಿಂಕ್ ಮಾಡಬೇಕು. ಈ ಕಂಪ್ಯೂಟರ್ ಕೆಲಸ ಮಾಡೋರು ಏನಾಗ್ತದೆ ಅಂದ್ರೆ ಕಣ್ಣು ಬ್ಲಿಂಕ್ ಮಾಡೋದಿಲ್ಲ, ಕಾನ್ಸ್ಟೆಂಟ್ ಸ್ಕ್ರೀನ್ ನ ಸ್ಟೇರ್ ಮಾಡ್ತಿರ್ತಾರೆ. ಸೊ ಹಾಗ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗಿ ಡ್ರೈನೇಜ್ ಆಗುತ್ತೆ, ಮತ್ತೆ ಸ್ಟ್ರೈನ್ ಆಗುತ್ತೆ. ಮತ್ತೆ ಈ ಬ್ರೇಕ್ ತಗೊಳ್ಳಿ ಅಂತ ಹೇಳಿದಾಗ ನಾವು ಬ್ರೇಕ್ ತಗೊಂಡು ಅವರು ಮತ್ತೆ ಮೊಬೈಲ್ ಸ್ಕ್ರೀನ್ ಗಳನ್ನ ನೋಡಬಾರದು.
1: ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಬಿಟ್ಟು ಬೇರೆ ಸ್ವಲ್ಪ ಏನಾದ್ರೂ ಹಸಿರಾಗಿರುವಂತಹ
0: ದೂರದಲ್ಲಿ ಇರುವಂತ 6 ಫೀಟ್ ದೂರ ಇರಬೇಕು ಅಂತ ನೋಡಿ ನೋಡ್ತಾ ಇರ್ಬೇಕಾಗ್ತದೆ. ಮತ್ತೆ ಸ್ಕ್ರೀನ್ ನ ನಾವು ಕಂಪ್ಯೂಟರ್ ಸ್ಕ್ರೀನ್ ನಮ್ ಕಣ್ಣ ಲೆವೆಲ್ ಗಿಂತ ಕೆಳಗಡೆ ಇರಬೇಕು ಯಾವಾಗ್ಲೂ ಅದನ್ನ ಇಟ್ಕೊಂಡಾಗ. ಸೊ ಹಾಗಾಗಿ ನೀವು ಕೆಳಗಡೆ ನೋಡ್ತಾ ಇರ್ಬೇಕು ಸ್ಕ್ರೀನ್ ನೋಡ್ಬೇಕಾದ್ರೆ. ಸೊ ಹಾಗಾಗಿ ನಿಮ್ ಕಣ್ಣಿನ ರೆಫ್ರೆಕ್ಟ್ಗಳು ಕೂಡ ಕಣ್ಣನ್ನ ಅರ್ಧ ಕ್ಲೋಸ್ ಮಾಡಿರುತ್ತೆ. ಸೊ ಕಣ್ಣೀರು ಡ್ರೈ ಎವಾಪರೇಟ್ ಆಗೋದು ತಪ್ಪುತ್ತೆ. ಮತ್ತೆ ಡೈರೆಕ್ಟ್ ಫ್ಯಾನ್ ಅಡಿ ಕುತ್ಕೊಳ್ಳೋದ್ ಬೇಡ. ಎಸಿ ಇದ್ರೆ ಎಸಿ ನಿಮ್ ಹಿಂದೆಗಡೆ ಇದ್ರೆ ಒಳ್ಳೇದು. ಡೈರೆಕ್ಟ್ ನಿಮ್ ಮುಂದೆಯಿಂದ ಎಸಿ ಗಾಳಿ ಬಂದ್ರೆ ಅದರಿಂದ ಡ್ರೈನೆಸ್ ಆಗುತ್ತೆ. ಸೊ ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗ್ತದೆ. ಸ್ಕ್ರೀನ್ ಟೈಮ್ ಅನ್ನೋದನ್ನ ಆದಷ್ಟು ಮಿನಿಮೈಸ್ ಮಾಡಬೇಕು. ಇಲ್ಲಾಂದ್ರೆ ಅದರಿಂದ ಕೂಡ ಅವ್ರಿಗೆ ಸಮೀಪ ದೃಷ್ಟಿ ತೊಂದರೆಗಳು ಇಲ್ಲ ದೂರದೃಷ್ಟಿ ತೊಂದರೆಗಳೆಲ್ಲ ಶುರು ಆಗುತ್ತೆ. ಮತ್ತೆ ಕನ್ನಡಕ ಹಾಕೊಳ್ಬೇಕಾಗತ್ತೆ, ಮತ್ತೆ ಕಣ್ಣಿನ ಪವರ್ ಮೊದಲೇ ಇದ್ರೆ ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಸ್ಕ್ರೀನ್ ಅಲ್ಲಿ ಮಾಡಬೇಡಿ ಅಂತ ಹೇಳೋದಿಲ್ಲ, ಮಾಡಿ ಆದಷ್ಟು ಅದನ್ನ ಮಿತಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ.
1: ನಿಜ, ಇವತ್ತಿನ ಕಾಲದಲ್ಲಿ ನಾವು ಲ್ಯಾಪ್ಟಾಪ್ ಮೊಬೈಲ್ಗಳು ಬಿಟ್ಟು ಇರೋದಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಒಂದು 10-15 ನಿಮಿಷ ನೀವು ಹೇಳ್ದಂಗೆ ಒಂದು 20 ನಿಮಿಷ ಅದರಿಂದ ಹೊರಗಡೆಗೆ ಬಂದು ತೀರಾ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಕಣ್ಣು ಮುಚ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡ್ಬೋದು, ಒಂದು ಧ್ಯಾನ ಸಣ್ಣದಾಗಿ ಒಂದಿಷ್ಟು ಕಣ್ಣುಗಳಿಗೆ ವಿಶ್ರಾಂತಿ ಕೊಡೋದ್ರ ಮೂಲಕ ಒಂದಷ್ಟು ಕಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು.
0: ಹೌದು ಮೇಡಮ್.
1: ಸರಿ, ಇನ್ನು ಈ ಕಣ್ಣಿನ ತಪಾಸಣೆಯನ್ನ ಯಾರ್ಯಾರು ಅಂದ್ರೆ ಯಾವ್ಯಾವ ವಯಸ್ಸಿನಲ್ಲಿ ಎಷ್ಟು ದಿನಕ್ಕೆ ಅಥವಾ ವರ್ಷಕ್ಕೆ ಹೇಗೆ ಅದು ಚೆಕಪ್ ಮಾಡಿಸ್ಕೊಳ್ಬೇಕು, ನಮ್ಮ ಕಣ್ಣುಗಳು ಸರಿಯಾದ ಸ್ಥಿತಿಯಲ್ಲಿದೆ, ಏನು ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಅನ್ನೋದನ್ನಾದ್ರೆ?
0: ಈ ನಾವು ಅದನ್ನ ಸಜೆಸ್ಟ್ ಮಾಡೋದು ಅಂದ್ರೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳ ಟೈಮ್ ಇಂದಾನೆ ಪ್ರತಿ ವರ್ಷಕ್ಕೆ ಚೆಕಪ್ ಮಾಡಿಸ್ಬೇಕಾಗ್ತದೆ ಮಕ್ಕಳಿಗೂ ಕೂಡ. ಯಾಕಂದ್ರೆ ಅವ್ರಿಗೆ ದೃಷ್ಟಿ ತೊಂದರೆಗಳು ಬಂದಾಗ ಅವ್ರಿಗೆ ಹೇಳ್ಕೊಡಕ್ ಬರೋದಿಲ್ಲ, ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಆ ಟೈಮ್ ಇಂದಾನೆ ತೋರಿಸ್ಕೊಂಡು ಅವಾಗಿಂದನ್ನೇ ಅದನ್ನ ತೊಂದರೆ ಇದೆಯಲ್ವ ನೋಡ್ಕೊಂಡು
1: ಅಂದ್ರೆ ಮಕ್ಕಳಿದ್ದಾಗ ವರ್ಷಕ್ಕೊಂದ್ಸಲ ತೋರಿಸಬೇಕು ಅಂತ.
0: ಹೌದು ಮಕ್ಕಳಿಗೆ, ಹೌದು ಮಕ್ಕಳಿಗೆ ಮತ್ತೆ ಹೆಲ್ತಿ ಅಡಲ್ಟ್ಸ್ ಗೆ ನಾವು ವರ್ಷಕ್ಕೊಂದ್ಸಲ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ಯಾರಾದ್ರೂ ಡಯಾಬಿಟಿಸ್, ಬಿಪಿ ಇಲ್ಲ ಬೇರೆ ಫ್ಯಾಮಿಲಿನಲ್ಲಿ ಗ್ಲಾಕೋಮಾ ತೊಂದರೆ ಇದ್ರೆ ಇಲ್ಲ ಬೇರೆ ಯಾವ್ದೇ ಕಾರಣಗಳಿದ್ರೆ ಅಂತವ್ರು ಆಲ್ಮೋಸ್ಟ್ every 6 months ಚೆಕಪ್ ಮಾಡಿಸ್ಕೋಬೇಕಾಗ್ತದೆ. ಸೊ ಅದನ್ನ ನೋಡ್ಕೊಂಡು ವಯಸ್ಸಿನ ಅನುಗುಣವಾಗಿ ಅವರು ಬಂದು ಚೆಕಪ್ ಮಾಡಿಸ್ಕೋಬೇಕಾಗ್ತದೆ.
1: ಸರಿ, ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಈ ಒಂದು ಎರಡು ಸಮಸ್ಯೆ ಇದ್ದವರಿಗೆ ಕಣ್ಣಿನ ಆರೋಗ್ಯ ತಪಾಸಣೆ ಮುನ್ನೆಚ್ಚರಿಕೆ ಇದ್ರ ಬಗ್ಗೆ ಹೇಳಿ.
0: ಹೌದು. ಸೊ ಈ ಡಯಾಬಿಟಿಸ್ ಇರೋರಲ್ಲಿ ತುಂಬಾ ಜನರಲ್ಲಿ ಕಂಟ್ರೋಲ್ ಇಲ್ಲ ಅಂತಂದ್ರೆ, ಮತ್ತೆ ತುಂಬಾ ವರ್ಷಗಳ ಕಾಲ ಡಯಾಬಿಟಿಸ್ ಇರೋರಿಗೆ ಕಣ್ಣಿನ ನರಗಳಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಈ ಚೇಂಜಸ್ ನಾರ್ಮಲಿ ಶುಗರ್ ಕಂಟ್ರೋಲ್ ಇದೆ ನನಗೆ ಅಂತ ಹೇಳಿ ಚೆಕಪ್ ಮಾಡಿಸ್ಕೊಳ್ಳದೆ ಇದ್ರು ಕೂಡ ಬರೋ ಚಾನ್ಸಸ್ ಇರುತ್ತೆ. ಶುಗರ್ ಫ್ಲಕ್ಚುಯೇಷನ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಇದು ತೊಂದರೆಗಳು ಶುರು ಆಗ್ಬೋದು, ರೆಟಿನಾ ಪ್ರಾಬ್ಲಮ್ಗಳು. ಸೊ ಇದನ್ನ ಮೊದಲಿಂದ ಅರ್ಲಿ ಸ್ಟೇಜ್ ಅಲ್ಲೇ ಡಿಟೆಕ್ಟ್ ಮಾಡಿ ಇದನ್ನ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ರಿವರ್ಸಿಬಲ್ ಆಗ್ತದೆ. ಅದನ್ನ ನೆಗ್ಲೆಕ್ಟ್ ಮಾಡಿ ಮುಂದೆ ಆದ್ರೆ ಕಣ್ಣಿನ ದೃಷ್ಟಿ ಕಳ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಶುಗರ್ ಇರೋರು, ಬಿ ಪಿ ಇರೋರು ರೆಗ್ಯುಲರ್ ಆರ್ ತಿಂಗಳು ಮುಂಚೆ ಚೆಕಪ್ ಮಾಡಿಸ್ಕೊಳ್ಳೇಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಆಗ್ಲಿ ಡಾಕ್ಟರ್, ನಾವು ನಮ್ಮ ಈ ಒಂದು ಮಾತುಕತೆಯನ್ನ ಖಂಡಿತ ಮುಂದುವರ್ಸೋಣ. ಒಂದು ಹಾಡನ್ನ ಕೇಳೋಣ. ಹಾಡಿನ ನಂತರ ಈ ಕಣ್ಣಿನ ಸಂಬಂಧಪಟ್ಟಂಗೆ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನ ನಾವು ಕೇಳ್ತೇವೆ. ನಮ್ಮ ಕೇಳುಗರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಅನುಮಾನಗಳೇನಾದರೂ ಇದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಬಹುದು. 9483091091. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಹರ್ಷ ನಾಗರಾಜ್ ಅವರು.

ಸರದಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರು ಬರೆದ ಗೀತೆ ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಹರ್ಷ ನಾಗರಾಜ್ ಅವರು ನಮ್ಮ ಜೊತೆಯಾಗ್ತಾರೆ. ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ.

0: ಸ್ವಾಮಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರು ಬರೆದ ಗೀತೆ, ಗುರು ಕಿರಣ್ ಅವರ ಸಂಗೀತ. ಸಮಯ ಆಗಿದೆ 9:56 ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದೃಷ್ಟಿ ದಿನದ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಹರ್ಷ ನಾಗರಾಜ್. ಸರ್, ಮತ್ತೆ ನಿಮಗೆ ವಿವಿಧ ಭಾರತಿಯ ಈ ಪ್ರಸಾರಕ್ಕೆ ಸ್ವಾಗತ. ಕಣ್ಣಿನ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ತಾವು ಕೊಡ್ತಾ ಇದ್ದೀರಿ. ನಮ್ಮ ಕೇಳುಗರು ಕೂಡ ಹೇಳ್ತಾ ಇದ್ರೆ ಚೆನ್ನಾಗಿದೆ ಕಣ್ಣಿನ ಬಗ್ಗೆ ಡಾಕ್ಟರ್ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಗ್ಲುಕೋಮಾ ತೊಂದರೆ ಇರುವವರು ಹೇಗೆ ಇರಬಹುದು ಮತ್ತೆ ಅದರ ಚಿಕಿತ್ಸೆಯನ್ನ ಹೇಗೆ ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಉಷಾ ಗೋಪಾಲ್ ಅವರು ಕತ್ರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ರೆ, ಅವರಿಗೆ ನಿಮ್ಮ ಸಲಹೆ.
1: ಮೇಡಮ್, ಗ್ಲಾಕೋಮಾ ಅನ್ನೋದನ್ನ ನಾವು ಸೈಲೆಂಟ್ ಸ್ಲೀಪ್ ಆಫ್ ವಿಷನ್ ಅಂತ ಹೇಳ್ತೀವಿ. ಅಂದ್ರೆ ಗ್ಲಾಕೋಮಾ ಅವರಿಗೆ ಗೊತ್ತಾಗೋದೇ ಇಲ್ಲ, ಅವರಿಗೆ ಈ ತೊಂದರೆ ಇದೆ ಅಂತ ಆಗ್ಲಿ, ಇಲ್ಲ ಇದರಿಂದ ದೃಷ್ಟಿ ಕಮ್ಮಿ ಆಗ್ತಿದೆ ಅಂತ ಆಗ್ಲಿ, ತುಂಬಾ ಅಡ್ವಾನ್ಸ್ ಸ್ಟೇಜ್ ಹೋಗೋವರೆಗೂ. ಸೊ ಹಾಗಾಗಿ ನಾವು ಸಪೋಸ್ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಗ್ಲಾಕೋಮಾ ಇದ್ರೆ ಅಂತ ಅವರು ಅರ್ಲಿ ಏಜ್ ಇಂದಾನೆ ಪ್ರತಿ ವರ್ಷ ಗ್ಲಾಕೋಮಾ ಸ್ಪೆಷಲಿಸ್ಟ್ ಗಳ ಹತ್ರ ಚೆಕಪ್ ಮಾಡಿಸಬೇಕಾಗ್ತದೆ. ಗ್ಲಾಕೋಮಾಗೆ ಅಂತಾನೆ ಸ್ಪೆಷಲಿಸ್ಟ್ ಡಾಕ್ಟರ್ ಗಳು ಇರ್ತಾರೆ, ಅವ್ರ ತರ ನಿಯಂತ್ರಣವಾಗಿ ಚೆಕಪ್ ಮಾಡಿಸ್ಕೋಬೇಕಾಗ್ತದೆ. ಗ್ಲಾಕೋಮಾ ಇಲ್ದಿರೋರು ಕೂಡ 40 ವರ್ಷ ಹತ್ರ ಬಂದಾಗ ಎಲ್ಲರೂ ಚೆಕಪ್ ಮಾಡಿಸ್ಕೋಬೇಕು. ಹಾಗೇನಾದ್ರು ಗ್ಲಾಕೋಮಾ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಡ್ರಾಪ್ಸ್, ಅವರನ್ನು ಯೂಶಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಡ್ರಾಪ್ಸ್ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆತರ ಡ್ರಾಪ್ಸ್ ಕೊಟ್ಟಾಗ ಅದನ್ನ ಕರೆಕ್ಟ್ ಟೈಮ್ ಹಾಕೊಂಡು ರೆಗ್ಯುಲರ್ ಚೆಕಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಯಾಕಂದ್ರೆ ಗ್ಲಾಕೋಮಾನಲ್ಲಿ ಯಾವ್ದೇ ತರ ನೋವಾಗ್ಲಿ, ಕಣ್ಣು ಕೆಂಪಾಗ್ಲಿ ಎಲ್ಲ ಬರೋದು ತುಂಬಾ ಅಪರೂಪ. ಸೊ ಹಾಗಾಗಿ ಕರೆಕ್ಟ್ ಚೆಕಪ್ ಮಾಡ್ಕೊಂಡು ಡ್ರಾಪ್ ಗಳನ್ನ ಹಾಕೊಂಡ್ರೆ ಕಂಟ್ರೋಲ್ ಮಾಡಿ ಇಟ್ಕೋಬಹುದು ಮೇಡಮ್, ಬಟ್ ರೆಗ್ಯುಲರ್ ಚೆಕಪ್ ಇಂಪಾರ್ಟೆಂಟ್ ಆಗುತ್ತೆ.
0: ಹಾಗೇನೆ ಈಗ ಕಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯದಲ್ಲಿ ಪ್ರಸ್ತುತ ದಿನಗಳಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಕಾಣಬಹುದು ಸರ್?
1: ಈಗ ನಮ್ಮಲ್ಲಿ ಜಾಸ್ತಿ ನೋಡ್ತಿರೋದು ಈ ಸೀಸನ್ ಅಲ್ಲಿ ಈಗ ಸ್ವಲ್ಪ ಈ ಕಂಜಂಕ್ಟಿವೈಟಿಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಇನ್ಫೆಕ್ಷನ್ ಗಳು ಕಣ್ಣಿಂದು, ಅದು ಈ ಸೀಸನ್ ಅಲ್ಲಿ ಜಾಸ್ತಿ ಆಗಿದೆ. ಈಗ ಸ್ವಲ್ಪ ವೆದರ್ ವೇರಿಯೇಷನ್ ಗಳಿಂದ ಎಲ್ಲಾನು ತುಂಬಾ ಕಾಮನ್ ಆಗಿ ಬರ್ತಾ ಇದಾರೆ. ಸೊ ಹಾಗಾಗಿ ಕಣ್ಣು ಕೆಂಪಾದವರು ಯಾರೇ ಆಗ್ಲಿ ತಕ್ಷಣ

0: ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಯಾಕಂದ್ರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ತುಂಬಾ ಬೇಗ ಹರಡುತ್ತೆ. ಸೊ ಹಾಗಾಗಿ ಅದು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಅಲರ್ಜಿಗಳನ್ನ ನೋಡ್ತೀವಿ ತುಂಬಾ ನಾವು. ಮತ್ತೆ ಈ ಡಿಜಿಟಲ್ ಸ್ಟ್ರೈನ್ ಅಂತ ಆಗ್ಲೇ ಹೇಳಿದ್ವಲ್ಲ, ಮಾತಾಡೋದ್ವಲ್ಲ, ಸೊ ಅದು ತುಂಬಾ ಕಾಮನ್ ಆಗಿ ಬರುತ್ತೆ. ಕಣ್ಣಿನ ಡ್ರೈನೆಸ್ ಗಳು ಬರುತ್ತೆ, ಸೊ ಇವೆಲ್ಲ ತುಂಬಾ ಕಾಮನ್ ಆಗಿ ಬರುವಂತ.
1: ಇನ್ನು ಕಣ್ಣು ಅಂತ ಹೇಳಿದಾಗ ಕಣ್ಣು ತುಂಬಾ ಮುಖ್ಯ. ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಎರಡು ಮುಖ್ಯವಾದ ವಿಚಾರ. ಒಂದು, ಯಾವುದನ್ನ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಯಾವ ಕೆಲಸವನ್ನ ಅಥವಾ ಏನನ್ನ ನಾವು ತಪ್ಪದೇ ಮಾಡಬೇಕು ಅನ್ನೋದು ಒಂದು. ಹಾಗೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಲಸವನ್ನ ನೀವು ಕಣ್ಣಿನ ದೃಷ್ಟಿಗೋಸ್ಕರ ಮಾಡಲೇಬೇಡಿ ಅಂತ ನೀವು ಸಜೆಸ್ಟ್ ಮಾಡ್ತೀರಾ?
0: ಸೊ ಮಾಡ್ಲೇಬೇಕಾಗಿದ್ದು ಅಂದ್ರೆ, ನಾ ಮೊದ್ಲೇ ಹೇಳ್ದಂಗೆ ರೆಗ್ಯುಲರ್ ಚೆಕಪ್ ಗಳಾಗ್ಬೇಕಾಗ್ತದೆ. ಎವ್ರಿ ಇಯರ್ಲಿ ರೆಗ್ಯುಲರ್ ಚೆಕಪ್, ಹೆಲ್ತ್ ಇರೋರ್ಗೆ ಏನಾದ್ರು ಇಶ್ಯೂಸ್ ಇರೋರು ಫಿಕ್ಸ್ ಮಾಡ್ಕೊಂಡ್ಸರ್ತಿ. ಮತ್ತೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋರು ಬ್ರೇಕ್ ಗಳು ತಗೊಬೇಕಾಗ್ತದೆ. ಮತ್ತೆ ಏನಾದ್ರು ಡ್ರೈನೇಜ್ ಇರೋದಕ್ಕೆ ಡ್ರಾಪ್ ಗಳು ಯೂಸ್ ಮಾಡ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಬ್ಯಾಲೆನ್ಸ್ ಡಯಟ್. ಯಾವುದೇ ಒಂದು ತರಕಾರಿಯಿಂದ ಕಣ್ಣಲ್ಲಿ ಹೆಲ್ತ್ ಇಂಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಎಲ್ಲಾ ತರದ ಹಸಿರು ಸೊಪ್ಪುಗಳು, ತರಕಾರಿಗಳು ಅಂಡ್ ಈ ಕಲರ್ಫುಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಎಲ್ಲಾ ತರದ ವೆಜಿಟೇಬಲ್ಸ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಮೊಟ್ಟೆ, ಮೀನು ಇವೆಲ್ಲ ಒಮೆಗಾ ಫ್ಯಾಟಿ ಆಸಿಡ್ಸ್ ಚೆನ್ನಾಗಿರುತ್ತೆ. ಮತ್ತೆ ಈ ವಾಲ್ನಟ್ಸ್ ಅಂತ ಹೇಳ್ತೀವಿ, ಇಲ್ಲ ಫ್ಲಾಕ್ಸ್ ಸೀಡ್ಸ್, ಇವೆಲ್ಲಾನು ತುಂಬಾ ಕಣ್ಣಿಗೆ ಉಪಯೋಗ ಆಗುತ್ತೆ. ಸೊ ಈ ತರದನ್ನ ಎಲ್ಲ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಡಯಟ್ ತಗೋಬೇಕಾದ್ರೆ. ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಸನ್ ಗ್ಲಾಸಸ್ ನ ಯೂಸ್ ಮಾಡ್ಲೇಬೇಕಾಗುತ್ತೆ ರೆಗ್ಯುಲರ್ ಆಗಿ, ಇಲ್ಲಾಂದ್ರೆ ಯು ವಿ ಲೈಟ್ ಇಂದ ಕಣ್ಣಿಗೆ ತೊಂದರೆಗಳಾಗೋದು, ಅರ್ಲಿ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಆಗೋದು, ಅರ್ಲಿ ರೆಟಿನಾ ಪ್ರಾಬ್ಲಮ್ ಆಗೋದೆಲ್ಲ ಆಗುತ್ತೆ. ಮತ್ತೆ ಈ ಕೆಲಸಗಳು ಮಾಡ್ತಾರಲ್ಲ ವೆಲ್ಡಿಂಗ್, ಗ್ರೈಂಡಿಂಗ್ ಇಂಥವ್ರೆಲ್ಲ ಸೇಫ್ಟಿ ಗ್ಲಾಸಸ್ ಹಾಕೊಳ್ಳೇಬೇಕಾಗ್ತದೆ. ಅವರು ಎಷ್ಟೋ ಜನ ಕಣ್ಣುಗಳಿಗೆ ಆ ವೆಲ್ಡಿಂಗ್ ಲೈಟ್ ಇಂದ ಗಾಯಗಳು ಮಾಡ್ಕೊಂಡ್ ಬಂದಿರೋದು, ಇಲ್ಲ ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ಮೆಟಲ್ ಪೀಸ್ ಗಳು ಸುತ್ತಿರೋದು ಇವೆಲ್ಲ ಆಗಿದಾವೆ. ಮತ್ತೆ ಇದು ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮಕ್ಕಳದು, ಮಕ್ಕಳಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಮಗು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದೆ ಅಂತಂದ್ರೆ ಅದು ಕಣ್ಣು ಕಾಣದೆ ನೋಡ್ತಾ ಇರುತ್ತೆ. ಅದು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲ ತುಂಬಾ ಕಣ್ಣು ಉಚ್ಚತಾ ಇದ್ರೆ, ಇಲ್ಲ ತಲೆ ಒಂದ್ ಕಡೆ ತಿರುಗಿಸ್ಕೊಂಡು ಏನೋ ನೋಡೋದು, ಓದೋದು, ಬರೆಯೋದು ಮಾಡ್ತಾ ಇದ್ರೆ, ಇಲ್ಲ ಚೆನ್ನಾಗಿ ಓದ್ತಿರೋ ಮಗು ಸಡನ್ ಆಗಿ ಮಾರ್ಕ್ಸ್ ಕಮ್ಮಿ ಆಗಿದ್ರೆ ಅಂತವ್ರಿಗೆಲ್ಲ ಕಣ್ಣಿನ ತೊಂದರೆಯಿಂದ ಆಗಿರ್ಬೋದು. ಸೊ ಆ ತರದನ್ನೆಲ್ಲ ಕರ್ಕೊಂಡ್ ಬಂದು ಮಕ್ಕಳನ್ನ ಬೇಗ ಚೆಕಪ್ ಮಾಡ್ಬೇಕಾಗ್ತದೆ. ಇವೆಲ್ಲಾನು ಮಾಡ್ಲೇಬೇಕಾಗಿರುವಂತ ಕಾರ್ಯಗಳು. ಮಾಡಬಾರ್ದು ಅನ್ನೋದಂತಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ತರ ಡ್ರಾಪ್ಸ್ ಗಳನ್ನ ಹಾಕಕ್ ಮುಂಚೆ ನಿಮ್ಮ ಕಣ್ಣನ್ನ ನೀವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಹಾಕ್ಬೇಕು. ಬೇರೆಯವ್ರು ಕೊಟ್ಟರೋದನ್ನ ಹಾಕಕ್ ಹೋಗ್ಬೇಡಿ, ಕಣ್ಣು ಜಾಸ್ತಿ ಉಜ್ಜಬೇಡಿ. ಹಾಗೆ ಮತ್ತೆ ಮನೆ ಮದ್ದುಗಳು ಅಂದ್ರೆ, ಈ ಎಷ್ಟೋ ಜನ ಬರ್ತಾರೆ ಕಣ್ಣಿಗೆ ಈ ಜೇನುತುಪ್ಪ ಹಾಕೊಂಡಿದೀನಿ, ಗುಲಾಬಿ ನೀರ್ ಹಾಕೊಂಡಿದೀನಿ, ಕಸ್ಟರ್ಡ್ ಆಪಲ್ ಸೀಡ್ ಇಲ್ಲ, ಅದೆಲ್ಲ ಏನು ಹಾಕ್ಬೇಡಿ.
1: ಸ್ವಯಂ ಚಿಕಿತ್ಸೆ,
0: ಹೌದು ಹೌದು, ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಕಾಮನ್ ಆಗಿ ಇನ್ಫೆಕ್ಷನ್ ಗಳಾಗ್ತವೆ, ತುಂಬಾ ತೊಂದರೆಗಳಾಗ್ತವೆ, ಅದರಿಂದ ಅದನ್ನ ಮಾಡ್ಲೇಬೇಡಿ. ಮತ್ತೆ ಕಣ್ಣಿನ ಪವರ್ ನೀವು ತಗೊಂಡು ಕ್ಲಾಸ್ ಹಾಕೋಬೇಕಾದ್ರೆ ಯಾರಾದ್ರೂ ಸ್ಪೆಷಲೈಸ್ ಆಪ್ಟಿಮಲಿಸ್ಟ್ ಹತ್ರನೇ ಚೆಕಪ್ ಮಾಡ್ಬೇಕಾಗ್ತದೆ. ಈ ಹೊರಗಡೆ ಆಪ್ಟಿಕಲ್ ಶಾಪ್ ಅಲ್ಲಿ ಅಲ್ಲಿ ಸ್ಪೆಷಲೈಸ್ ಇಲ್ದಿರೋರ ಹತ್ರ ಮಾಡಿಸಿ ರಾಂಗ್ ಪವರ್ ಹಾಕೊಂಡು ತೊಂದರೆಗಳಾಗೋದು ಬೇಡ.
1: ಸರ್, ಏನು ಏನು ವ್ಯತ್ಯಾಸ ಅದೊಂದು ಸ್ವಲ್ಪ ಹೇಳ್ಬಿಡಿ ಸರ್. ಯಾಕಂದ್ರೆ ಕನ್ನಡಕಗಳ ಬಳಕೆ ಅಂದಾಗ ನಾವು ತುಂಬಾ ಒಂದು ರೀತಿ ಉದಾಸೀನ, ಕೆಲವರು ಎಲ್ಲರೂ ಅಲ್ಲದೆ ಇದ್ರು ಕೂಡ ಕೆಲವ್ರಿಗೆ ಏನ್ ಮಾಡ್ತಾರೆ, ಓ ನನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು ಕೂಡ ಅದೇ ಕನ್ನಡಕ ಬಳಸ್ತಾ ಇರ್ತಾರೆ. ಆಮೇಲೆ ನೀವಂದಂಗೆ ಶಾಪ್ಗೆ ಹೋಗ್ಬಿಟ್ಟು ಅಂದಾಜಿನ ಮೇಲೆ ಅಂದ್ರೆ ಸ್ವಯಂ, ಇದು ಕೂಡ ಸ್ವಯಂ ಚಿಕಿತ್ಸೆ ಅಂತಾನೆ ಹೇಳ್ಬೋದು, ಕನ್ನಡಕ ತಗೊಂಡು ಹಾಕೊಂಡು ಬಳಸುವಂಥದ್ದು. ಈ ತರದ್ದೆಲ್ಲಾನು ಕೂಡ ನಾವು ಗಮನಿಸ್ತೀವಿ ನಮ್ಮ ಸುತ್ತಮುತ್ತ ಇರುವಾಗ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ.
0: ಹೌದು ಮೇಡಮ್, ಸೊ ಈಗ ನಮ್ಮಲ್ಲಿ ಬರೋರೆ ತುಂಬಾ ಜನ ಹೇಳ್ತಾರೆ ಹೊರಗಡೆ ಗ್ಲಾಸ್ ತಗೊಂಡಾಗ ನನ್ಗೇನು ಇರ್ಲಿಲ್ಲ ಕಣ್ಣು ಪ್ರಾಬ್ಲಮ್, ಅದಕ್ಕೆ ಅಲ್ಲಿ ತಗೊಳ್ತಿದ್ದೆ ಅಂತ. ಸೊ ಬಟ್ ಏನಾಗ್ತದೆ, ನೀವು ಒಬ್ರು ನೇತ್ರ ತಜ್ಞರು ಒಬ್ರು ನೋಡಿಲ್ಲ ಅಂತಂದ್ರೆ ಗ್ಲಾಸ್ ಪವರ್ ಕೊಡೋದು ಅಷ್ಟು ಸಿಂಪಲ್ ಇಲ್ಲ. ಆ ಗ್ಲಾಸ್ ಪವರ್ ಕೊಡ್ಬೇಕಾದ್ರೆ ನಾವು ಅವ್ರಿಗೆ ಯಾವ ತರ ಪವರ್ ಇದೆ, ಎಷ್ಟಿದೆ ಪವರ್, ಒಂದು ಜನಕ್ಕೆ ನಾವು ಫುಲ್ ಪವರ್ ಕೊಡದೇ ಇರ್ಬೋದು, ಅವೆಲ್ಲ ನಾವು ಚೆಕ್ ಮಾಡ್ಬೇಕಾಗ್ತದೆ. ಮತ್ತೆ ಅವ್ರಿಗೆ ಯಾವ್ದೇ ಸ್ಕ್ವಿಂಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಮಾಲ್ಗಣ್ಣು, ಅದೆಲ್ಲ ನೋಡ್ಕೊಂಡು ಅವೆಲ್ಲ ಚೆಕ್ ಮಾಡಿ ಗ್ಲಾಸ್ ಕೊಡ್ಬೇಕಾಗ್ತದೆ. ನೀವು ಹೊರಗಡೆ ಆಪ್ಟಿಕಲ್ ಶಾಪ್ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಡಾಕ್ಟರ್ ಗಳು ಇರೋದಿಲ್ಲ, ಅವ್ರು ಬರೀ ಏನ್ ಮಾಡ್ತಾರೆ ಪವರ್ ಚೆಕಪ್ ಮಾಡಿ ಅದನ್ನ ಜಸ್ಟ್ ಪವರ್ ಒಂದು ಗ್ಲಾಸ್ ಕೊಟ್ಟು ಕಳಿಸ್ತಾರೆ. ಹಾಗಾದಾಗ ಅವ್ರಿಗೆ ಕಣ್ಣಿನ ಸ್ಟ್ರೇನ್ ಗಳು ಜಾಸ್ತಿ ಆಗುತ್ತೆ, ಸ್ಕ್ವಿಂಟ್ ಎಲ್ಲ ಇದ್ರಿಂದ ಜಾಸ್ತಿ ಆಗೋದು, ಇಲ್ಲ ಮುಂದೆ ದೃಷ್ಟಿ ತೊಂದರೆಗಳು ಬರೋದು ಇವೆಲ್ಲ ಆಗ್ಬೋದು. ಸೊ ಹಾಗಾಗಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡು ಕಂಪ್ಲೀಟ್ ಎಕ್ಸಾಮಿನೇಷನ್ ಒನ್ ಇಯರ್ ವರ್ಷಕ್ಕೊಂದ್ಸರ್ತಿ ಆಗ್ಲೇಬೇಕಾಗ್ತದೆ.
1: ಸರ್, ಮತ್ತೊಬ್ರು ಮೆಸೇಜ್ ಮಾಡಿದ್ದಾರೆ ಇಲ್ಲಿ, 50 ವರ್ಷದ ಮೇಲ್ಪಟ್ಟು ವಯಸ್ಸಾಗಿದೆ, ಕಣ್ಗುಡ್ಡೆ ಉಬ್ಬುತ್ತಾ ಇದೆ ಅಂತ ಹೇಳಿ. ಸೊ ಯಾಕಾಗಿರ್ಬಹುದು, ಇದು ಯಾವ ರೋಗದ ಲಕ್ಷಣ ದಯವಿಟ್ಟು ಹೇಳಿ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಕೇಳ್ತಾ ಇದ್ದಾರೆ.
0: ಕಣ್ಣು ಉಬ್ತಾ ಇದೆ ಅಂತ ಅಂದ್ರೆ ಅವರು ಕಣ್ಣು ಮುಂದೆ ಬರ್ತಾ ಇದೆ ಅಂತ, ಅದಕ್ಕೆ ಒಂದಷ್ಟು ಕಾರಣಗಳಿರ್ತವೆ ಮೇಡಮ್. ಈ ಥೈರಾಯ್ಡ್ ಅಂತ ಏನ್ ಹೇಳ್ತೀವಿ ಆ ತೊಂದರೆಗಳಿಂದ ಆಗ್ಬಹುದು, ಇಲ್ಲ ಬೇರೆ ಏನಾದ್ರು ಸಿಸ್ಟಮಿಕ್ ಪ್ರಾಬ್ಲಮ್ ಅಂದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದರಿಂದ ಕೂಡ ಆಗ್ಬಹುದು. ಸೊ ಆತರ ಏನಾದ್ರು ಅವ್ರಿಗೆ ನೋಟಿಸಬಲಿ ಅವ್ರಿಗೆ ಆತರ ಕಣ್ಣು ಮುಂದಕ್ಕೆ ಬರ್ತಾ ಇದೆ ಅಂತ ಆಗ್ಲಿ, ಇಲ್ಲ ಬೇರೆ ಏನೋ ತೊಂದರೆ ಆಗ್ತಿದೆ ಅಂದ್ರೆ ಫಸ್ಟ್ ಚೆಕಪ್ ಮಾಡಿಸಿ ಆಮೇಲೆ ಅದನ್ನ ಡಯಾಗ್ನೋಸ್ ಮಾಡ್ಬೇಕಾಗ್ತದೆ.
1: ಆಗ್ಲಿ ಸರ್, ಮತ್ತೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ?

0: ವಿಶ್ವ ದೃಷ್ಟಿ ದಿನದ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕೇಳ್ತಾ ಇರುವಂತಹ ಈ ಟೈಮಲ್ಲಿ ಸಾಮಾನ್ಯವಾದಂತಹ ಕೊನೆಯ ತಮ್ಮ ಮಾತುಗಳು?
1: ಕೊನೆಯಂದ್ರೆ ಅದೇ, ಕಣ್ಣು ಒಂದು ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಅಂಗ. ಅದು ತುಂಬಾ ಚಿಕ್ಕದಾದ್ರೂ ಕೂಡ ಕಣ್ಣಿಗೆ ಸಮಸ್ಯೆ ಬರೋವರೆಗೂ ಯಾರು ಅದನ್ನ ಚೆಕಪ್ಗೆ ಅಂತ ಹೋಗೋದಿಲ್ಲ, ತೋರಿಸ್ಕೊಳಕ್ ಹೋಗೋದಿಲ್ಲ. ಅದು ಮಾಡುವಂತ ತುಂಬಾ ದೊಡ್ಡ ತಪ್ಪದು. ನಿಮ್ಮ ಬೇರೆ ಎಲ್ಲ ಹೇಗೆ ಚೆಕಪ್ ಮಾಡ್ಕೋತಿರೋ ಅದೇ ತರ ಕಣ್ಣಿಗೂ ಕೂಡ ನೀವು ಸರಿಯಾದ ಸಮಯಕ್ಕೆ ನೇತ್ರ ತಜ್ಞರನ್ನ ಭೇಟಿ ಮಾಡಿ ಚೆಕಪ್ ಮಾಡಿಸಿ ಏನೇ ತೊಂದರೆ ಇದ್ರೂ ಅದನ್ನ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೇದು. ತೊಂದರೆ ಬರೋದಕ್ಕೆ ಕಾಯೋದಕ್ಕಿಂತ ಮೊದ್ಲೇನೆ ಬರೋದಕ್ ಮುಂಚೆನೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು.
0: ಖಂಡಿತವಾಗ್ಲು ಬಹಳ ಒಳ್ಳೆಯದು ಡಾಕ್ಟ್ರೆ. ಎಷ್ಟು ಹೊತ್ತು ಅಂದ್ರೆ ದೃಷ್ಟಿ ದಿನದ ಈ ಸಂದರ್ಭದಲ್ಲಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಚಾರಗಳನ್ನ ನಿಮ್ಮ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ವಿವಿಧ ಭಾರತೀಯ ಕೇಳುಗರಿಗಾಗಿ ಸಾಕಷ್ಟು ಮಾಹಿತಿಯನ್ನ ಒದಗಿಸ್ಕೊಟ್ರಿ. ನಿಮಗೆ ವಿವಿಧ ಭಾರತಿ ವತಿಯಿಂದ ಮತ್ತೆ ನಮ್ಮೆಲ್ಲ ಕೇಳುಗರ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ಡಾಕ್ಟರ್ ಹರ್ಷ್ ನಾಗರಾಜ್, ಕನ್ಸಲ್ಟೆಂಟ್ ಕಾರ್ನಿಯಾ ಮತ್ತೆ ರಿಫ್ರಾಕ್ಟಿವ್ ಸರ್ಜರಿ ವಿಭಾಗದಲ್ಲಿ ನಾರಾಯಣ ನೇತ್ರಾಲಯ ರಾಜಾಜಿನಗರ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರಿ, ತಮ್ಮ ಈ ಎಲ್ಲ ಮಾಹಿತಿಗಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ತೆ ಸರ್.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ರೋಡ್ ರೋಮಿಯೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಕೆ ಎಂ ಇಂದ್ರಾ.
1: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
2: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
1: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.
0: ಹೌದು, ಅಕ್ಟೋಬರ್ 8 ವಿಶ್ವ ದೃಷ್ಟಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಏಕ್ತಾನೆ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನೀಡಿದರು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ. ಹಾಗೆಯೇ ಡಾಕ್ಟರ್ ಹೇಳ್ತಾರೆ, ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಲ್ಲಿ 80% ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅಂತ. ಅಂದರೆ ದೃಷ್ಟಿದೋಷ ಮತ್ತು ಕುರುಡುತನಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಾಗ ಇಂತಹ ಕಣ್ಣಿನ ಸಮಸ್ಯೆಯಿಂದ ನಾವು ದೂರ ಇರಬಹುದು ಅನ್ನುವುದು ವೈದ್ಯರು ಹೇಳುವಂತಹ ಮಾತುಗಳು. ಸಾಮಾನ್ಯ ದೃಷ್ಟಿದೋಷ, ಮಧ್ಯಮ ದೃಷ್ಟಿದೋಷ, ತೀವ್ರ ದೃಷ್ಟಿದೋಷ ಮತ್ತು ಕುರುಡುತನದಂತಹ ಸಮಸ್ಯೆಗಳು. ಹಾಗೆಯೇ ಬಹಳಷ್ಟು ಮಕ್ಕಳು, 15 ವರ್ಷದ ಮಕ್ಕಳಲ್ಲಿ ಕೆಲವು ಮಕ್ಕಳು ದೃಷ್ಟಿಹೀನರಾಗಿರ್ತಾರೆ. ಅಂತಹ ಒಂದು ಸಮಸ್ಯೆಗಳು ಆಗದ ಹಾಗೆ ನಾವು ಸಾಕಷ್ಟು ವೈದ್ಯರ ಜೊತೆಗಿನ ಸಮಾಲೋಚನೆಯಿಂದ ಸರಿಪಡಿಸಿಕೊಳ್ಳಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ, ವಯಸ್ಸಾದಮೇಲೆ ದೃಷ್ಟಿ ಹೋಗೋದು ಸಾಮಾನ್ಯ ಅನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಆದರೆ ತಾಯಿಯ ಗರ್ಭದಲ್ಲಿರುವಾಗಲೂ ಕೂಡ ಸಮಸ್ಯೆಗಳು ಬರಬಹುದು. ಹೆರಿಗೆ ಸಮಯದಲ್ಲಿ ಕೂಡ ಸೋಂಕು ತಗಲಿದ್ರೆ ಸಮಸ್ಯೆ ಆಗಬಹುದು. ಮಗು ಹಾಲು ಕುಡಿಯುವ ಸಂದರ್ಭದಲ್ಲಿ, ಆಹಾರ ಸೇವನೆ, ಇಂತಹ ಸಂದರ್ಭಗಳಲ್ಲಿ ಕೂಡ ಕಣ್ಣಿನ ತೊಂದರೆ ಬರಬಹುದು. ಹಾಗಾಗಿ ಕಣ್ಣಿನ ಪರೀಕ್ಷೆ ವಯಸ್ಸಾದ ಮೇಲೆ ಮಾಡಿಸ್ಕೊಡೋಣ ಅನ್ನುವಂಥ ನಿರ್ಲಕ್ಷ್ಯವೇನು ಬೇಡ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಈಗಾಗಲೇ ವೈದ್ಯರು ಹೇಳಿದ ಹಾಗೆ ಕಾಲಕಾಲಕ್ಕೆ ಸೂಕ್ತ ತಪಾಸಣೆಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ರೋಗದಿಂದಾಗಿ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದಾಗಿ ಕಣ್ಣಿಗೆ ಏಟು ಬಿದ್ದರೆ ಅಥವಾ ಬೇರೆ ಯಾವುದಾದ್ರೂ ರಾಸಾಯನಿಕ ವಸ್ತುಗಳು ಬಿದ್ದರೆ ದೃಷ್ಟಿ ಸಮಸ್ಯೆ ಆಗಬಹುದು. ಅಂತಹ ಸಂದರ್ಭಗಳಲ್ಲಿ ಕೂಡ ತಕ್ಷಣ ನೀರಿನಿಂದ ತೊಳ್ಕೊಳ್ಬೇಕು. ಸೂಕ್ತ ವೈದ್ಯರನ್ನು ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಂದಷ್ಟು ಕಣ್ಣಿನ ಸಮಸ್ಯೆಯನ್ನು ತಡೆಗಟ್ಟಬಹುದು ಅಂತ ಕಣ್ಣಿನ ವೈದ್ಯರು ಶಿಫಾರಸ್ಸು ಮಾಡ್ತಾರೆ.

ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂದರೆ ಕಣ್ಣಿನ ದೃಷ್ಟಿ ಸರಿಯಾಗಿರಬೇಕು. ಹಾಗಾಗಿ ಕಣ್ಣನ್ನು ನಾವು ಜೋಪಾನ ಮಾಡಿಕೊಳ್ಬೇಕು. ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದು, ಕಣ್ಣು ಪ್ರತಿಯೊಂದನ್ನು ಕೂಡ ಗುರುತಿಸುವಂತಹ ಅಂಗ. ದೃಷ್ಟಿ ಕಳ್ಕೊಂಡ್ರೆ ಇಡೀ ಪ್ರಪಂಚವೇ ಒಂದು ಕತ್ತಲು ಅನ್ನುವಂಥ ಅನುಭವವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಈ ಒಂದು ಅಂಧತ್ವ ಅಥವಾ ಕಣ್ಣು ಕಾಣಿಸ್ದೇ ಇರುವಂಥದ್ದು ಹುಟ್ಟಿನಿಂದ ಬಂದಿರಬಹುದು, ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಬರಬಹುದು. ಕಣ್ಣು ಬಹಳ ಸೂಕ್ಷ್ಮವಾದ ಅಂಗ ಆಗಿರೋದ್ರಿಂದ ನಾವು ಕಣ್ಣಿನ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಅಂದರೆ ಈಗೀಗಂತೂ ಬಹಳಷ್ಟು ಆಧುನಿಕ ವೈದ್ಯಕೀಯ ವಿಧಾನಗಳಿಂದಾಗಿ ಕಣ್ಣಿನ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು, ಅಂಧತ್ವವನ್ನು ನಿವಾರಣೆ ಮಾಡಿಕೊಳ್ಬಹುದು. ಈ ಒಂದು ಅಂಧತ್ವ ಅಥವಾ ದೃಷ್ಟಿ ಕಾಣುವ ಅಂತೂ ಕೆಲವರಿಗೆ ಹೆಚ್ಚು ಕಡಿಮೆ ಕಾಣುತ್ತೆ, ಮಬ್ಬ ಕಾಣುತ್ತೆ, ಒಂದು ಕಣ್ಣು ಕಾಣುತ್ತೆ, ಇಂಥ ಒಂದಷ್ಟು ಸಮಸ್ಯೆಗಳು ಕೂಡ ಇರುತ್ತೆ. ಇಂಥ ಅನೇಕ ವಿಚಾರಗಳ ಬಗ್ಗೆ ಒಂದು ಜಾಗತಿಕವಾಗಿ ಅರಿವು ಮೂಡಿಸುವುದು ಈ ಒಂದು ವಿಶ್ವ ದೃಷ್ಟಿ ದಿನದ ಆಚರಣೆಯ ಹಿಂದೆ ಇರುವಂಥ ಒಂದು ಉದ್ದೇಶ. ಈ ದೃಷ್ಟಿದೋಷ ನಿವಾರಣೆ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಆಧುನಿಕ ತಂತ್ರಜ್ಞಾನಗಳು ಬಂದಿದೆ. ಒಂದಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲದೇ ಇರಬಹುದು. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ದಿನದ ಆಚರಣೆಯ ನೆಪದಲ್ಲಿ ಸಾಕಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ವಿಶ್ವದಾದ್ಯಂತ ಅಂಧತ್ವ ಮತ್ತು ದೃಷ್ಟಿದೋಷವನ್ನು ತಡೆಯುವ ಸಲುವಾಗಿ ಅಂದರೆ ಕುರುಡನ್ನು ತಡೆಗಟ್ಟುವುದು, ಇದರ ಬಗ್ಗೆ ಒಂದಷ್ಟು ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತವೆ. ವಯಸ್ಸಾದ ಹಾಗೆ ದೃಷ್ಟಿಯಲ್ಲಿ ವ್ಯತ್ಯಾಸ ಕಾಣುವುದು ಸಹಜ, ಆದರೂ ಕೂಡ ವಯಸ್ಕರಲ್ಲಿ ಅಂದರೆ ತೀರಾ ವಯಸ್ಸಾಗದೇ ಇರುವಂಥ ಒಂದಷ್ಟು ಜನರಿಗೆ ಕೂಡ ದೃಷ್ಟಿ ದೋಷದ ಸಮಸ್ಯೆಗಳನ್ನು ಗಮನಿಸಲಾಗ್ತಾ ಇದೆ. ಮತ್ತು ಒಂದು ವಿಶೇಷ ವರದಿಯ ಪ್ರಕಾರ 90% ಜನ ಕಡಿಮೆ ಆದಾಯವನ್ನು ಹೊಂದಿರುವಂಥವರು ಕಣ್ಣಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳನ್ನು ಪಡ್ಕೊಳ್ಳೋದಕ್ಕೆ

ಹಿಂಜರಿತಾರೆ ಅನ್ನುವ ಮಾಹಿತಿ ಬಂದಿದೆ. ಅಂದರೆ ಕಣ್ಣಿನ ಸಮಸ್ಯೆಗಳು, ವಯಸ್ಸಿಗೆ ಸಂಬಂಧಿಸಿದಂತಹ ಗ್ಲಕಮ ಇರಬಹುದು, ಕ್ಯಾಟ್ರಾಕ್ಟ್, ಇಂತಹ ಸಮಸ್ಯೆಗಳನ್ನು ಕಡಿಮೆ ವೆಚ್ಚದಲ್ಲೇ ಪರಿಹಾರ ಮಾಡಿಕೊಳ್ಳಬಹುದು. ಹಾಗಾಗಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಇಂತಹ ಸಮಸ್ಯೆಗಳಿಂದ, ದೃಷ್ಟಿದೋಷದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸರ್ಕಾರದ ಆಸ್ಪತ್ರೆಗಳಿದೆ ಅಲ್ಲಿ ಈ ದೃಷ್ಟಿದೋಷ, ಕುರುಡುತನಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಿ ತಮಗೆ ಬೇಕಾದ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದಕ್ಕೆ ಯಾವತ್ತಿಗೂ ಕೂಡ ಹಿಂಜರಿಬಾರದು. ಚಿರುಚಿತ್ರದ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ, ಜಯಂತ್ ಕಾಕಿಣಿಯವರು ಬರೆದಿದ್ದಾರೆ, ಗಿರಿಧರ್ ಅವರ ಸಂಗೀತ.

ಕುರುಡುತನ ಅಥವಾ ದೃಷ್ಟಿದೋಷಗಳ ಕುರಿತಾಗಿ ಜಾಗೃತಿ ಮೂಡಿಸುವುದು, ಕಣ್ಣಿನ ಕಾಳಜಿ ಎಲ್ಲರಿಗೂ ಇರಲಿ, ಕಣ್ಣಿನ ಆರೋಗ್ಯ ಎಲ್ಲರಿಗೂ ಸಿಗಲಿ ಅಂತ ಸಾರುವಂತಹ ದಿನ ವಿಶ್ವ ದೃಷ್ಟಿ ದಿನದ ಈ ಸಂದರ್ಭದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಇಷ್ಟೊತ್ತು ಪ್ರಸಾರವಾಯಿತು. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು 102.9 FM ವಿವಿಧ ಭಾರತೀಯ ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 10 ಗಂಟೆ. ಇನ್ನೀಗ ನಾವು ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ಕೌಶಲ್ಯಾಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಸಲುವಾಗಿ 2ನೇ ಆವೃತ್ತಿಯ ಕೌಶಲ ಶೃಂಗ ಸಭೆ 2026 ನವೆಂಬರ್ 3-5 ಆಯೋಜಿಸಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ರಾಷ್ಟೀಯ ಅಂಚೆ ಸಪ್ತಾಹವು ನಾಳೆಯಿಂದ ಇದೇ 15 ನಡೆಯಲಿದ್ದು, ರಾಜ್ಯಾದ್ಯಂತ ಅಂಚೆ ಕಚೇರಿಗಳಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಸ್ವಾತಿ ಪಾಂಡೆ ತಿಳಿಸಿದ್ದಾರೆ. ಇಂದು ವಿಶ್ವ ದೃಷ್ಟಿ ದಿನ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಿಂದ ಅಂಧರ ಜಾಗೃತಿ ನಡಿಗೆ ಆಯೋಜಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಂಧತ್ವ ನಿವಾರಣೆಯ ಆಶಾಕಿರಣ ಯೋಜನೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ. ವಿಶ್ವ ದೃಷ್ಟಿದಿನದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಒನ್ ಸೈಟ್ ಎಸಿಲಾರ್ ಲಕ್ಸೋಟಿಕಾ ಫೌಂಡೇಶನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಜಂಟಿಯಾಗಿ ಏಕೀಕೃತ ಜನಕೇಂದ್ರಿತ ಕಣ್ಣಿನ ಆರೈಕೆಯ ಪ್ರಗತಿ ವರದಿಯಲ್ಲಿ ರಾಜ್ಯದ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಹಿರಿಯ ನಟ ನಾನಾ ಪಾಟೇಕರ್ ಅವರು ಇಂದು ಬೆಳಿಗ್ಗೆ ಗೋವಾದಲ್ಲಿರುವ ತಮ್ಮ ನಿವಾಸದಲ್ಲಿ ತೀವ್ರ ಹೃದಯಾಘಾತಕ್ಕೊಳಗಾಗಿ ನಿಧನರಾದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ತಮ್ಮ ಮನೆಯಲ್ಲಿ ಅಸ್ವಸ್ಥರಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾದ ಅವರನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅವರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಎಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದುಬಂದಿದೆ. ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ನ ಇತ್ತೀಚಿನ ಐಸಿಸಿ ಶ್ರೇಯಾಂಕದಲ್ಲಿ ಭಾರತದ ನಾಯಕ ಶ್ರೇಯಸ್ ಅಯ್ಯರ್ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮವಾದ 7ನೇ ಸ್ಥಾನಕ್ಕೇರಿದ್ದಾರೆ. ಇದೇ ವೇಳೆ ಏಕದಿನ ತಂಡದ ನಾಯಕ ಶುಭಮನ್ ಗಿಲ್ ಏಕದಿನ ಮಾದರಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಚೀನಾ ಓಪನ್ ಟೆನಿಸ್ನಲ್ಲಿ 7ನೇ ಶ್ರೇಯಾಂಕದ ಕರೋಲಿನಾ ಮುಚೋವಾ ಇಂದು ಬೀಜಿಂಗ್ನಲ್ಲಿ ನಡೆಯಲಿರುವ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಮಿರ್ರಾ ಆಂಡ್ರೀವಾ ಹಾಗೂ 10ನೇ ಶ್ರೇಯಾಂಕದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

90.9 FM. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಹತ್ತು ಗಂಟೆ 5:15 ಸಮಯ ಓಡ್ತಾ ಇದೆ. ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ನೀವು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಓಲ್ಡ್ ಈಸ್ ಗೋಲ್ಡ್ ಸಮಯ ಇದು. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅಪರೂಪದ ವಿಶೇಷವಾದ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚಂದ ಅನಿಸುವಂತಹ ಹಾಡುಗಳ ಪಟ್ಟಿ ನಮ್ಮ ಪ್ಲೇಲಿಸ್ಟ್ ಇವತ್ತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಎರಡು ಹಾಡುಗಳು ನಮ್ಮ ಊರು ಚಿತ್ರದ ಗೀತೆಗಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ರೇಣುಕಾ ಅವರು ಹಾಡಿರುವ ಗೀತೆಯನ್ನು ನೀವು ಕೇಳಿ. ಸಿ ವಿ ಶಿವಶಂಕರ್ ಅವರು ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ. ಆರ್ ರತ್ನ ಅವರ ಸಂಗೀತ ಇದೆ. ಅದರ ಜೊತೆಗೆ ಚೌಕದ ದೀಪ ಚಿತ್ರದ ಹಾಡು ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರೋದು. ಜಿವಿಯರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ. ಬನ್ನಿ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಇನ್ನೊಂದು ಗಂಟೆ ಕಾಲ ಅಪರೂಪದ ವಿಶೇಷ ಸೊಗಸಾದ ಮಧುರಾತಿ ಮಧುರ ಹಾಡುಗಳು ನಿಮಗಾಗಿ.

0: ನೀವೇನು ಹೆದರಬೇಡಿ, ಬೆಳಿಗ್ಗೆ ಅವ್ರಿಗೆ ರಾಮಾಯಣ ನೋಡಿ ಬಂದಿದ್ದಾಳೆ ಅಂತ ಕಾಣುತ್ತೆ, ನನ್ನ ಕಂಟ್ರೋಲ್ ತಗೋ.
1: ಕಾವ್ಯ ಸುಧಾಮ ಯವನರ

0: ಏನು ಏನು
1: ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಅವಳೊಂದು ಹುಚ್ಚುಚ್ಚ ಕುಳಿತಿದ್ದೀರಲ್ಲ.
0: ಬಿಟ್ಟು ಬಿಡಬೇಕಾದ್ರೆ ಅವಳು ಹೋದ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು, ಆಮೇಲೆ ಅವಳು ನಮ್ಮ ದಾರಿಗೆ ಬಂದ್ಬಿಡ್ತಾಳೆ. ಇದು ಕ್ರಮ.
1: ಹಾಗ ಮುಂದುವರಿಸಿ ಮುಂದುವರಿಸಿ.

0: ಒಂದು ಕೊಂಡು ಕಾಲು ಬಿಟ್ಟು ಹೋಯ್ತು.
1: ಸರಿ ಸರಿ, ನಿಮ್ ರೂಮ್ ನಡಿ, ನಿಮ್ಗೆ ಔಷಧಿ ಕೊಡೋ ಹಾಗೆ.
2: ನೀನು ನನ್ಗೆ ಔಷಧಿ ಕೊಡಕ್ಕೆ ನನ್ನ ರೂಮ್ಗೆ ಬರ್ತೀಯಾ? ನನ್ಗೇನು ಔಷಧಿ ಬೇಡ, ನನ್ ರೂಮ್ಗೆ ಹೋಗ್ಬಿಟ್ಟು ಬಾಗಿಲು ಬಿಡ್ತಾರೆ. ನೀನ್ ಏನ್ ಮಾಡ್ತೀಯಾ?
3: ಮಾಲತಿ,

0: ಮೇಲೆ ಹಬ್ಬ ಅದ ನೆನೆಯುತ್ತಲಿದ್ದರೆ ಹಬ್ಬ ನಲಿದಾಡುವಲ್ಲ ತಕು ಹಬ್ಬ
1: ಹಬ್ಬಬ್ಬ ಅನಿಸುವಂತಹ ಹಾಡುಗಳು ವಿವಿಧ ಭಾರತಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಪ್ರಸಾರ ಆಗ್ತಾ ಇದೆ. ಗಂಡಂದು ಹೆಣ್ಣಾರು ಚಿತ್ರದ ಗೀತೆ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಲೀಲಾ ಅವರ ಧ್ವನಿಯಲ್ಲಿದ್ದು ಗೀತೆ ಇದು. ವಿಜಯ್ ನರಸಿಂಹ ಅವರು ಬರೆದದ್ದು. ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಮದುವೆ ಮದುವೆ ಮದುವೆ ಚಿತ್ರದ ಗೀತೆ ಎಲ್ಲರೀಶ್ವರಿ ಅವರ ಧ್ವನಿಯಲ್ಲಿತ್ತು. ಗೀತಾಪ್ರಿಯ ಅವರು ಈ ಹಾಡನ್ನು ಬರೆದಿದ್ದು. ಸತ್ಯಮ್ಮ ಅವರ ಸಂಗೀತ ಹಾಡಿಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ 102.9 FM ವಿವಿಧ ಭಾರತಿಯಿಂದ ಕೇಳಿ ಬರ್ತಾ ಇದೆ.
2: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
3: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
2: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
1: ಹತ್ತು ಗಂಟೆ 21:10 ಸಮಯವಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿಯುತ್ತಾ ಇದೆ. ಎರಡು ಮುಖ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಮಕ್ಕಳೇ ಮನೆಗೆ ಮಾಣಿಕ್ಯ ಚಿತ್ರದ ಹಾಡು ಕೂಡ ಪ್ರಸಾರ ಆಗ್ತಾ ಇದೆ. ಇದೇ ಜೋಡಿ ಹಾಡಿರುವ ಗೀತೆ ಗೀತಾಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರದ್ದೇ ಸಂಗೀತ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ, ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಮಧುರವಾದ ಇಂಪಾದ ಸೊಗಸಾದ ಅಪರೂಪದ ಹಳೆಯ ಹಾಡುಗಳು ಪ್ರಸಾರ ಆಗ್ತಾ ಇದೆ ವಿವಿಧ ಭಾರತಿಯಲ್ಲಿ. ಮೇಯರ್ ಮುತ್ತಣ್ಣ ಚಿತ್ರದ ಹಾಡನ್ನು ಕೇಳಿದ್ರಿ. ದ್ವಾರಕೀಶ್ ಮತ್ತು ಸಂಗಡಿಗರು ಹಾಡಿದ್ದು, ಚಿವದೇಶಂಕರ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಇನ್ನು ಗೃಹಲಕ್ಷ್ಮಿ 1969ರಲ್ಲಿ ಬಂದ ಸಿನಿಮಾ, ಎಸ್ ಜಾನಕಿ ಅವರು ಹಾಡಿದ್ರು, ಚಿವದೇಶಂಕರ್ ಅವರ ರಚನೆಯಾಗಿತ್ತು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ವಿವಿಧ ಭಾರತಿಯಲ್ಲಿ ಹಳೆಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನೀವು ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಕಡೆಗೆ ಕಳಿಸ್ಕೊಟ್ಟಿದ್ದೀರಿ. ಹಾಡುಗಳು ಚೆನ್ನಾಗಿದೆ, ಅದ್ಭುತವಾಗಿದೆ, ವಿಶೇಷವಾಗಿದೆ, ಅತ್ಯಂತ ಮಧುರವಾದ ಹಾಡುಗಳು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿದಿರಿ.

ವಿವಿಧ ಭಾರತಿಯಲ್ಲಿ ನಿಮ್ಮ ಮನಸ್ಸು ಮತ್ತು ಹೃದಯವನ್ನ ಕದೀತಾ ಇರುವಂತಹ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳಿದ್ರ, ಅಪರೂಪದ ಹಾಡುಗಳು ಅಂತ ಹೇಳಿದ್ರ, ಮಗುವಿನ ಮುದ್ದಿನ ಹಾಡು, ತಾಯಿಗೆ ಮಗುವನ್ನು ಎಷ್ಟು ಹೊಗಳಿದ್ರೂ ಸಾಲದೇ ಇಲ್ಲ ಅಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಇನ್ನು ಅಂದರೆ ಸುಂದರ ಲೋಕಕ್ಕೆ ಸ್ವಾಗತ ಕೋರಿದ ವಿವಿಧ ಭಾರತಿ ಮಧುರ ಹಾಡುಗಳನ್ನೇ ಹೊತ್ತು ತಂದಿದ್ದಾಳೆ. ಜೇನು ತುಂಬಿದ ಹಾಡುಗಳು ಪ್ರಸಾರ ಆಗ್ತಾ ಇದೆ ವಿವಿಧ ಭಾರತಿಯಲ್ಲಿ ಅಂತ ಕೂಡ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಂದೇಶಗಳ ಜೊತೆಗೆ ನಮ್ಮ ಮುಂದಿನ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ.

ಮಮತೆ ಚಿತ್ರದ ಒಂದು ಹಾಡನ್ನ ನೀವು ಕೇಳಬಹುದು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೇಗೋಪಾಲ್ ಅವರು ಬರೆದ ಗೀತೆ, ಸತ್ಯಂ ಅವರ ಸಂಗೀತ ಇದೆ. ಜೊತೆಗೆ ಬರ್ತಾ ಇರೋದು ಮುಕುಂದ ಚಂದ್ರ ಚಿತ್ರದ ಇನ್ನೊಂದು ಹಾಡು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಇದೇ ಜೋಡಿ ಹಾಡಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮಧುರಾತಿ ಮತ್ತು ಮಧುರಾತಿ ಮಧುರವಾದ ಹಾಡುಗಳನ್ನು ವಿವಿಧ ಭಾರತಿಯಿಂದ ನೀವು ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಮೆಸೇಜ್ಗಳನ್ನ ಕೂಡ ಕಳಿಸಿದ್ದೀರಿ. ಒಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಹಳೆ ಹಾಡು ಅಂದರೆ ತುಪ್ಪ ಹಾಗೆ ಸಕ್ಕರೆ ಬೆರೆಸಿದ ಹಾಗೆ, ಏನು ಮಾಧುರ್ಯ ಉಂಟಾಗೋದು, ಹಾಗೆ ತಿನ್ನೋದಕ್ಕೆ ಎಷ್ಟು ರುಚಿಕರವಾಗಿರುತ್ತೋ ಅದೇ ತರಹದ ಮಾಧುರ್ಯ ನಮ್ಮ ಕಿವಿಯಿಂದ ಈ ಎಲ್ಲ ಹಾಡಿನ ಮುಖಾಂತರ ಸವಿಯಬಹುದು. ನಾನಂತೂ ವಿವಿಧ ಭಾರತೀಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತೇನೆ. ಆಹಾಹಾ, ಏನಪ್ಪ ಇಂಥ ಹಾಡುಗಳನ್ನು ಕೇಳಿಸ್ತಾ ಇರುವ ವಿವಿಧ ಭಾರತಿಗೆ ದಂಡ ಪೂರ್ಣ ನಮಸ್ಕಾರಗಳು ಅಂತ ಹೇಳಿ ಟೈಪ್ ಮಾಡಿದಿರಿ. ವಿವಿಧ ಭಾರತಿ ಆಕಾಶವಾಣಿಯ ಎಲ್ಲ ಕರ್ಮಚಾರಿಗಳ ಧ್ವನಿಯ ಮಾಧುರ್ಯ ಬಹಳ ಪ್ರಶಂಸನೀಯವಾದದ್ದು. ವಿವಿಧ ಭಾರತಿ ಮಾತುಗಳನ್ನು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು ಅಂತ ಅಮೇರಿಕಾದಿಂದ ಮೆಸೇಜ್ ಮಾಡಿ ಕಳಿಸಿದ್ದೀರಿ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮತ್ತೊಬ್ಬರು, ಮಂದಹಾಸದಲ್ಲಿ ಮೋಹನ ನನ್ನ ಈ ಹಾಡನ್ನು ಬೆಳಗ್ನಿಂದ ಗುನುಗುನಿಸ್ತಾ ಇದ್ರೆ ಅದೇನೋ ಗೊತ್ತಿಲ್ಲಪ್ಪ, ವಿವಿಧ ಭಾರತಿಯಲ್ಲಿ ಬಂದೇ ಬಿಡ್ತು, ನೀವು ನಮ್ಮ ಮನಸ್ಸನ್ನು ಅಪಹರಿಸಿದ್ದೀರಿ ಅಂತ ಹೇಳ್ತಾ ಇದ್ರಿ. ಇನ್ನು ಕಣ್ಮುಚ್ಕೊಂಡು ವಿವಿಧ ಭಾರತೀಯ ಹಾಡುಗಳನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರೆ, ಹಾಗೇನೆ ನನ್ನ ಕೆಲಸದ ಜೊತೆಗೆ ವಿವಿಧ ಭಾರತಿ ಚಾಲು ಇದೆ ಅಂತ ಹೇಳ್ತಾ ಇದ್ರೆ, ಈ ಥರದ ಬಹಳಷ್ಟು ಮೆಸೇಜ್ಗಳನ್ನು ನೀವು ಕಳಿಸ್ತಾ ಇದ್ದೀರಾ. ಹೌದು, ವಿವಿಧ ಭಾರತೀಯನ ನೀವು ಯಾವಾಗಲೂ ಕೇಳ್ತಾ ಇರಿ. ಚಂದದ, ಅತೀ ಚಂದದ ಹಾಡುಗಳು ಪ್ರಸಾರ ಆಗ್ತಾನೆ ಇರುತ್ತೆ. 10:51 ಸಮಯ ಆಗಿದೆ. ಮತ್ತೊಂದು ಸೊಗಸಾದ ಈ ಹಾಡನ್ನು ಕೇಳಿ.

ಅಂತೂ ನಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ನಾವು ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರವಾದ ಈ ಹಾಡುಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕಾಗಿದೆ. ಚೆನ್ನಾರಿ ಪುಟ್ಟಣ್ಣ ಚಿತ್ರದ ಹಾಡೊಂದು ಕೇಳಿಬಂತು ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಅರುಣ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ರು, ಟಿಜಿಲಿಂಗಪ್ಪ ಅವರ ಸಂಗೀತವಿತ್ತು, ಹಾಗೆ ನಿರಪರಾಧಿ ಚಿತ್ರದ ಗೀತೆಗೆ ಜೆ ಸದಾಶಿವಯ್ಯ ಅವರ ಸಾಹಿತ್ಯ ಇತ್ತು, ಎನ್ ಎಸ್ ತ್ಯಾಗರಾಜನ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇದೆ. ಮತ್ತಷ್ಟು ಚಂದದ ಹಾಡುಗಳ ಜೊತೆಗೆ ಮತ್ತೊಮ್ಮೆ ಪ್ರಸಾರದಲ್ಲಿ ಭೇಟಿಯಾಗ್ತೇನೆ. ಗುರುವಾರದ ಬೆಳಗಿನ ಈ ಹೊತ್ತಿನಲ್ಲಿ ಇಷ್ಟು ಹೊತ್ತಿನ ತನಕ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು 102.9 FM ವಿವಿಧ ಭಾರತಿ, ಇದು ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94ನೇ ದಿನಾಚರಣೆ. 1932 ಅಕ್ಟೋಬರ್ 8ರಲ್ಲಿ ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಯಾದಗಿರಿಯ ಡಾನ್ ಬಾಸ್ಕೊ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ದಿನಗಳ ರಾಜ್ಯ ಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ ತಿಳಿಸಿದ್ದಾರೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಖ್ಯಾತ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾನಾ ಪಾಟೇಕರ್ ಅವರಲ್ಲಿದ್ದಂತಹ ವ್ಯಕ್ತಿತ್ವದ ವಿಶಿಷ್ಟತೆ ಮತ್ತು ಪ್ರಭಾವಶಾಲಿ ಉಪಸ್ಥಿತಿಯು ಕೆಲವೇ ಕೆಲವು ನಟರಲ್ಲಿ ಮಾತ್ರ ಕಂಡುಬರುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 265 ಅಂಕಗಳ ಇಳಿಕೆಯೊಂದಿಗೆ 72,408 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 87 ಅಂಕ ಇಳಿಕೆಯ ನಂತರ 22,508 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆಯೊಂದಿಗೆ 96.65 ರೂಪಾಯಿಯಷ್ಟಿದೆ. ಟೇಬಲ್ ಟೆನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ರೊಮೇನಿಯಾದ ಎಡ್ವರ್ಡ್ ಅಯೋನೆಸ್ಕು ಮತ್ತು ಬರ್ನಾಡೆಟ್ ಸ್ಕೋಸ್ಕ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಭಾರತದ ಮನುಷ್ ಶಾ ಮತ್ತು ದಿಯಾ ಚಿಟಲೆ ಜೋಡಿಯು ಡಬ್ಲ್ಯೂಟಿಟಿ ಗ್ರ್ಯಾಂಡ್ ಸ್ಮ್ಯಾಶ್ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಸಮಯ 11:30 ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಅರ್ಧ ಗಂಟೆಯ ಈ ಪಯಣದ ಮೊದಲ ಗೀತೆ

ಹೃದಯವೇ ಕೇಳಿದೆ ಅನ್ನುವಂತಹ ಸಾಲಿನಲ್ಲಿ ಇದೆ. ಕಲ್ಟ್ ಚಿತ್ರದ್ದು ದರ್ಶನ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿ, ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯ ನಂತರ ಹಯಗ್ರೀವ ಚಿತ್ರದ ಗೀತೆ ಸಹ ಪ್ರಸಾರ ಆಗುತ್ತೆ, ಸಂಜಿತ್ ಹೆಗಡೆ ಮತ್ತು ಲಹರಿ ಮಹೇಶ್ ಅವರದ್ದೇ ಧ್ವನಿಯಲ್ಲಿ.

ಇದುವರೆಗೆ ನೀವು ಕೇಳಿದ್ದು ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಕಬ್ಜಾ ಚಿತ್ರದ ಗೀತೆಯನ್ನ. ಕಿನ್ನಲ್ ರಾಜ್ ಅವರು ಬರೆದಂತಹ ಗೀತೆಗೆ ರವಿ ಬಸ್ರೂರು ಅವರ ಸಂಗೀತ ನಿರ್ದೇಶನ ಇತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸೋಣ. ದೇವತಾ ಮನುಷ್ಯ ಚಿತ್ರದ ಈ ಗೀತೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್, ಬಿಆರ್ ಛಾಯಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸ್ವರಕಲ್ಪನೆ.

ಸಾಯಿ ವಿಘ್ನೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕರಾವಳಿ ಚಿತ್ರದ ಟೈಟಲ್ ಟ್ರ್ಯಾಕ್ ಇದುವರೆಗೆ ನೀವು ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಸಚಿನ್ ಬಸರೂರು ಅವರ ಸಂಗೀತ ನಿರ್ದೇಶನ ಇತ್ತು. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಮುಂದಿನ ಕಾರ್ಯಕ್ರಮ ಕಲಾಭಾರತಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎರಡ್ 2006 ಒಂದು ಚಿತ್ರ ಬಿಡುಗಡೆಯಾಗತ್ತೆ. ಬಹುತೇಕ ಅಲ್ಲಿವರೆಗೂ ಇದ್ದಂತಹ ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ. ಹಾಗೇ ಚಿತ್ರರಂಗದಲ್ಲಿ ಈ ರೀತಿಯ ಒಂದು ಚಿತ್ರ ಎಲ್ಲ ವರ್ಗದ ಜನರು ಇಷ್ಟಪಟ್ಟು ನೋಡಬಹುದು. ಹಾಗೇ ಚಿತ್ರದ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿದವ್ರಿಗೂ ಒಳ್ಳೆಯ ಹೆಸರು. ಇವತ್ತಿಗೂ ಮುಂಗಾರು ಮಳೆ ಅಂತ ಹೇಳಿದ್ರೆ ಆ ಚಿತ್ರದ ಮುಖಾಂತರ ಎಲ್ಲರನ್ನ ಗುರುತಿಸಲ್ಪಡುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಲಾಭಾರತಿಯ ತಾರೆ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಚಿತ್ರದ ನಿರ್ದೇಶಕರ ಜನ್ಮದಿನ ಯೋಗರಾಜ್ ಭಟ್ರು, ಅಥವಾ ನಮ್ಮೆಲ್ಲರೂ ಪ್ರೀತಿಯಿಂದ ಕರೆಯೋದು ನಾವೆಲ್ಲರೂ ಭಟ್ರು ಅಂತ. ಯೋಗರಾಜ್ ಭಟ್ ಅವರ ಜನ್ಮದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಹೇಗಿದ್ದೀರಿ ಅಂತ ಅವರೆಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ನಾವಿವತ್ತು ಅವರನ್ನು ಕೇಳೋಣ.

ಬಿ ಹ್ಯಾಪಿ ಮಗ ಅಂತ ಅವ್ರು ಹೇಳಿದ್ರು. ಅವರು ಹೀಗೆ ಸದಾ ಖುಷಿ ಖುಷಿಯಾಗಿರಿ ಇರಲಿ, ಇನ್ನಷ್ಟು ಮತ್ತಷ್ಟು ಅತ್ಯುತ್ತಮ ಚಿತ್ರಗಳ ಮುಖಾಂತರ, ಬರಹಗಳ ಮುಖಾಂತರ ನಮ್ಮ ಮುಂದೆ ಹಾಜರಿ ಪಡಿಸ್ಲಿ ಅವರನ್ನು ಅಂತ ಹೇಳ್ತಾ, 8 ಅಕ್ಟೋಬರ್ 1972 ಇವರ ಜನನ. ಮಂದಾರ್ತಿ ಉಡುಪಿ ಜಿಲ್ಲೆಯವರು. ಇವರು ಇನ್ನು ರಾಮಚಂದ್ರ ಮತ್ತು ಜಯಲಕ್ಷ್ಮಿ ಭಟ್ ಅವರ ಕಿರಿಯ ಮಗ, ಇವರು 7ನೇ ಮಗ. ಪ್ರಾರಂಭದಿಂದ ಅವರಿಗೆ ಸಿನಿಮಾ, ಬರಹ ಇವುಗಳ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಹಾಗಾಗಿ ಆ ಆಸಕ್ತಿ ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಚಿತ್ರರಂಗದ ಕಡೆಗೆ, ಬೆಳ್ಳಿ ಪರದೆಯ ಕಡೆಗೆ ಅವರನ್ನು ಎಳೆದು ತರತ್ತೆ. ಪ್ರಾರಂಭದಲ್ಲಿ ಟಿ ಎನ್ ಸೀತಾರಾಮ್ ಅವರ ಬಳಗದಲ್ಲಿ ಕೆಲಸವನ್ನು ಮಾಡ್ತಾರೆ, ಮುಕ್ತ ಹೀಗೆ ಅನೇಕ ಧಾರಾವಾಹಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ನಂತರ ಅವರ ಆಸಕ್ತಿಯ ವಿಚಾರ ಅವರನ್ನು ಕೆರಳಿಸಿ ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. 2001 ಚಕ್ರ ಅನ್ನುವಂತಹ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಮೂಲತಃ ಇವರು ಬರಹಗಾರರು ಆಗಿರೋದ್ರಿಂದ ಅವರ ಬರಹಗಳ ಮುಖಾಂತರನೇ ಅವರು ಗುರುತಿಸ್ಕೋತಾರೆ. ನಂತರ 2003 ಮಣಿ ಬಿಡುಗಡೆಯಾಗುತ್ತೆ, ಒಂದು ಹಂತಕ್ಕೆ ಅವರಿಗೆ ಹೆಸರನ್ನು ತಂದುಕೊಡುತ್ತೆ. ಆನಂತರ ರಂಗ, SSLC, ಸುದೀಪ್ ಅವರ ಅಭಿನಯ ಇರುವಂತಹ ಚಿತ್ರ, ವಿಭಿನ್ನ ಕಥಾಹಂದರ ಹೊಂದಿರುವಂತಹ ಚಿತ್ರ, ಇದು ಸಹ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಆದರೆ 2006 ಬಿಡುಗಡೆಯಾದಂತಹ ಈ ಚಿತ್ರ ಸಾರ್ವಕಾಲಿಕ ದಾಖಲೆಯನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯ ಹೆಸರನ್ನು ಕೊಡ್ತಾ ಅವರ ಚಿತ್ರ ಭವಿಷ್ಯತ್ತಿಗೆ ಒಳ್ಳೆಯ ಬುನಾದಿಯನ್ನು ಹಾಕ್ತಾ ಮುನ್ನುಗ್ಗುವಂತೆ ಮಾಡುತ್ತೆ. ಅದೇ ಮುಂಗಾರು ಮಳೆ ಚಿತ್ರ. ಒಂದು ವರ್ಷಕ್ಕೂ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಿರಂತರವಾಗಿ ವರ್ಷ ಪೂರ್ತಿ ಪ್ರದರ್ಶನ ಕಂಡಂತಹ ಚಿತ್ರ, ಎಲ್ಲ ಭಾಷೆಯ ದಾಖಲೆಗಳನ್ನು ಆ ಕಾಲಕ್ಕೆ ಮುರಿದಂತಹ ಚಿತ್ರ ಇದು.

0: ಪ್ರೀತಿ ನಿನ್ನ ಪ್ರೀತಿಯ, ನಾನು ಯಾರು, ನಾನು ಯಾರು?
1: ನಿಜವಾಗ್ಲೂ ಈ ರೀತಿಯ ಕಾಡುವಂತಹ ಅದೆಷ್ಟು ಗೀತೆಗಳು, ಅದೆಷ್ಟು ಸಾಲುಗಳು. ಬಟ್ರ್ ಕೈಲಿ ಒಂದು ಪೆನ್ ಕೊಡಬೇಕು, ಒಂದು ಪೇಪರ್ ಕೊಡಬೇಕು. ನಿಮ್ಮ ಯೋಚನೆಗೆ ಬಿಟ್ಟಿದ್ದು, ನೀವೇನು ಅನ್ಕೋತೀರಿ ಅದಕ್ಕಿನ್ನ 10 ಪಟ್ಟು 100 ಪಟ್ಟು ವಿಭಿನ್ನವಾದ ರೀತಿಯಲ್ಲಿ, ಶೈಲಿಯಲ್ಲಿ, ತಮ್ಮದೇ ಆದ ಸ್ಟೈಲಲ್ಲಿ ಒಂದು ಪದಗಳನ್ನು ಪೋಣಿಸಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಧ್ವನಿ ಸೇರಿದಾಗ, ಸಂಗೀತ ಸೇರಿದಾಗ ನಿಜವಾಗ್ಲೂ ಪದೇ ಪದೇ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಚಿತ್ರದ ಯಾವುದೇ ಸನ್ನಿವೇಶಕ್ಕೆ ಅದು ಹೇಗೆ ಇದ್ದರೂ ಭಟ್ರ ಸಾಲುಗಳು ಕೂತ್ಕೊಳ್ಳುತ್ತೆ. ಎಲ್ಲರೂ ಇಷ್ಟಪಡುವಂತಹ 100+ ಗೀತೆಗಳನ್ನು ನಮಗೆ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಒಂದು ಇವೆಂಟ್ ಮಾಡಲಿ, ಏನೇ ಮಾಡಿದಾಗೂ ಭಟ್ಟರ ಹಾಡುಗಳು ಖಂಡಿತ ಇರಲೇಬೇಕು ಆ ಒಂದು ಪ್ಲೇಲಿಸ್ಟ್ನಲ್ಲಿ ಅಂತ ಹೇಳುವಷ್ಟರ ಮಟ್ಟಿಗೆ ಭಟ್ರ ಹಾಡುಗಳು ಎಲ್ಲರ ಜನರ ಮನಸ್ಸಿನಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಮುಂಗಾರು ಮಳೆಯ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ, ನೋಡೋದು ಬೇಕಾಗಿರಲಿಲ್ಲ, ಯಾಕೆಂದರೆ ನಂತರ ಬಂದ ಎಲ್ಲ ಚಿತ್ರಗಳು ಬಹುತೇಕ ಹಿಟ್ಟು, ಹಾಗೆಯೇ ಎಲ್ಲರಿಗೂ ಇಷ್ಟ ಆಗುವಂತಹ, ಮನಸ್ಸಿಗೆ ಹತ್ತಿರ ಆಗುವಂತಹ ಅಂತುವಂತಹ, ಹಾಗೆಯೇ ಕುಟುಂಬದ ಎಲ್ಲ ಸದಸ್ಯರು ಕುಳಿತು ಚಿತ್ರವನ್ನು ವೀಕ್ಷಣೆ ಮಾಡಿ ಅವರ ಸಾಲುಗಳನ್ನು, ಹಾಗೆಯೇ ಅವರ ಬರಹವನ್ನು ಎಂಜಾಯ್ ಮಾಡುವಂತಹ ಭಟ್ರ ಚಿತ್ರಗಳು ಬಿಡುಗಡೆಯಾಗುತ್ತೆ. 2008 ಗಾಳಿಪಟ ಮತ್ತು ಇಂತಿ ನಿನ್ನ ಪ್ರೀತಿಯ ಚಿತ್ರದ ನಿರ್ಮಾಪಕರು ಇವರು. ಹಾಗೆಯೇ ಮನಸಾರೆ ಚಿತ್ರ ಇವರ ನಿರ್ದೇಶನದಲ್ಲಿ ಬರುತ್ತೆ, ಕತೆ ಸಹ ಇವರದ್ದೇ. ಪಂಚರಂಗಿ ಇವರ ನಿರ್ದೇಶನ ಹಾಗೂ ನಿರ್ಮಾಣ. ಲೈಫು ಇಷ್ಟೇನೆ ಇವರ ನಿರ್ಮಾಣದ ಚಿತ್ರ. ನಾಟಕ ದ್ಯಾವ್ರೆ, ಪ್ರೀತಿ ಗೀತಿ ಇತ್ಯಾದಿ ಈ ಎಲ್ಲ ಚಿತ್ರಗಳಿಗೆ ಇವರು ಸಹ ಲೇಖಕರು, ಸಂಭಾಷಣೆಕಾರರು ಸಹ. ವಾಸ್ತು ಪ್ರಕಾರ ಇವರದ್ದೇ ನಿರ್ದೇಶನ, ಬರಹ ಮತ್ತು ನಿರ್ಮಾಣ ಇರುವಂತಹ ಚಿತ್ರ. ನಂತರ ದನ ಕಾಯನು, ಮುಗುಳು ನಗೆ, ಪಂಚತಂತ್ರ, ಗಾಳಿಪಟ ಭಾಗ 2, ಗರಡಿ, ಕರಟಕ, ದಮನಕ ಮತ್ತು 2025 ಮನದ ಕಡಲು, ಉಡಾಲ ಚಿತ್ರದ ಸಂಭಾಷಣೆ ಮತ್ತು ನಿರ್ಮಾಣ ಇವರದ್ದೇ. ಇನ್ನು ಇವೆಲ್ಲಿವಿಷ್ಟು ಇವರ ಒಂದು ಕೈಚಳಕದ ನಿರ್ದೇಶನ ಹಾಗೂ ಬರಹ ಮತ್ತು ನಿರ್ಮಾಣದಲ್ಲಿ ಬಂದಂತಹ ಚಿತ್ರಗಳ ಪಟ್ಟಿ.
2: ಸೋಭಕೊಳ್ಳು, ಮೈಯುಚ್ಕೊಳ್ಳು, ಬಗ್ಲಕೊಂಡು ಸ್ನಾನ ಮಾಡ್ಕೊಳ್ಳು,
3: ತಲೆ ಬಚ್ಕೊಳ್ಳು, ಪೌಡ್ರ ಕಳು ಬರ್ದಿದ್ರು.

0: ಬಹುತೇಕ ಎಲ್ಲ ನಮ್ಮ ಸ್ಯಾಂಡಲ್ವುಡ್ನ ಸಂಗೀತ ನಿರ್ದೇಶಕರ ಜೊತೆ, ಯುವಕರ ಜೊತೆ, ಇವರದ್ದೇ ಶಿಷ್ಯ ಪಡೆಯ ಜೊತೆ ಕೆಲಸ ಮಾಡಿದ್ದಾರೆ. ಅವರೆಲ್ರಿಗೂ ಮಾರ್ಗದರ್ಶಕರಾಗಿ ಇವರು ನಿಂತಿದ್ದಾರೆ ಅಂತ ಹೇಳಬಹುದು. ಇನ್ನು ಇವರ ಅಭಿನಯ ಇರುವಂತಹ ಚಿತ್ರಗಳು ಅನ್ನೋದಾದರೆ ದ್ಯಾವ್ರೆ, ಪರಪಂಚ, ಬೆಲ್ ಬಾಟಮ್, ಪಡ್ಡೆ ಹುಲಿ, ಹಾಗೆಯೇ ಲಕ್ಕಿ ಮ್ಯಾನ್ ಮತ್ತು ಅವನಿ ಶ್ರೀಮನ್ ನಾರಾಯಣ ಮತ್ತು ಉಡಾಲ, ಹಾಗೇನೆ ಉತ್ತರಾಖಂಡ, ಈ ಎಲ್ಲ ಚಿತ್ರಗಳಲ್ಲಿ ಅತಿಥಿ ಪಾತ್ರ ಹಾಗೂ ಮುಖ್ಯ ಪಾತ್ರದಲ್ಲೂ ಇವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಇವರ ಸ್ಟ್ರೆಂತ್ ಅಥವಾ ತುಂಬ ಇಷ್ಟಪಡೋದು ಬರಹಗಳು. ಅತ್ಯುತ್ತಮ ರೈಟರ್ಸು ಸ್ಯಾಂಡಲ್ವುಡ್ಡಲ್ಲಿ ಈಗ ಸದ್ಯಕ್ಕೆ ಬಹಳ ಬೇಡಿಕೆ ಇದೆ, ಬೇಕಾಗೇ ಇದೆ ಅನ್ನುವಂತಹ ಈ ಸಮಯದಲ್ಲಿ ಭಟ್ರ ನಿರ್ದೇಶನದ ಮುಂಗಾರು ಮಳೆ ಚಿತ್ರ ಅವರಿಗೆ 9 ರಾಜ್ಯ ಪ್ರಶಸ್ತಿಗಳನ್ನು ನೀಡುತ್ತೆ. ಹಾಗೆಯೇ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರ, ಹಾಗೆಯೇ ಫಿಲಮ್ ಫೇರ್ ಪ್ರಶಸ್ತಿಗಳು. ಇನ್ನು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಈ ಚಿತ್ರ ಬಿಡುಗಡೆಯಾಗುತ್ತೆ, ಅಂದರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗುತ್ತೆ ಮತ್ತು ಬಂಗಾಳಿ ಭಾಷೆಯಲ್ಲೂ ಮರು ನಿರ್ಮಾಣವಾಗಿ ಇದು ತೆರೆಯ ಮೇಲೆ ಬರುತ್ತೆ. ಹಾಗೆಯೇ ಇವರ ಚಿತ್ರಪಯಣ, ಬೇರೆ ಬೇರೆ ಚಿತ್ರಗಳಿಗೂ ಇವರು ಹಾಡುಗಳನ್ನು ಬರೆದಿದ್ದಾರೆ ಅಂತ ಹೇಳಿದೆ. ಸರ್ಕಸ್, ಜಂಗ್ಲಿ, ದ್ಯಾವ್ರೆ, ರಾಮ್, ಸೂರ್ಯಕಾಂತಿ, ಶ್ರೀ ಹರಿಕತೆ, ಸ್ವಯಂವರ, ಕೃಷ್ಣನ್ ಲವ್ ಸ್ಟೋರಿ, ಚೆಲುವೆಯೇ ನಿನ್ನೆ ನೋಡಲು, ಶೌರ್ಯ, ಕರಿಚಿರತೆ, ಯಕ್ಷ, ಏನೋ ಒಂಥರ, ಸೂಪರ್, ಕಂಠೀರವ, ಕೋಟಿ, ಬಂದೂಕ, ಕೆಂಪೇಗೌಡ, ರಾಮ ರಾಮ ರಘುರಾಮ, ಹಾಗೆಯೇ ಪುಟ್ಟಕ್ಕನ ಹೆದ್ದಾರಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ಲೈಫು ಇಷ್ಟೇನೆ, ಮದುವೆ ಮನೆ, ಜರಾಸಂದ, ವಿಷ್ಣುವರ್ಧನ, ಚಿಂಗಾರಿ, ಅದೃಷ್ಟಶಾಲಿ, ಅಣ್ಣ ಬಾಂಡ್, ಬಿಸಿ ಬಿಸಿ ಸುದ್ದಿ, ಕಿಳಾಡಿ ಕಿಟ್ಟಿ, ಜಾನು, ಹಾಗೆಯೇ ರೋಮಿಯೋ, ಶಿವ, ಶ್ರೀ 420 ಮತ್ತು ಪ್ರೇಮ್, ಅಡ್ಡ, ಯಾರೇ ಕೂಗಾಡಲಿ, ಜಿದ್ದಿ, ಬಚ್ಚನ್, ಅಲೆ, ಗೂಗ್ಲಿ, ರೇಷ್ಮಾ ಮತ್ತು ಟೋನಿ, ಜಯಮ್ಮನ ಮಗ, ಸಕ್ಕರೆ, ರಾಜಾಹುಲಿ, ಸ್ವೀಟಿ ನನ್ನ ಜೋಡಿ, ದಿಲ್ ರಂಗೀಲ, ಉಳಿದವರು ಕಂಡಂತೆ, ಸಿಂಹಾದ್ರಿ, ಬಹದ್ದೂರ್, ನೀನಾದೆನ, ಜೈ ಬಜರಂಗ್ ಬಲಿ, ಜಾಕ್ಸನ್, ಮಿಸ್ಡ್ ಕಾಲ್, ರಾಜ, ರಾಜೇಂದ್ರ, ಮೈತ್ರಿ, ಮೃಗಶಿರ, ರನ್ನ, ಬುಲೆಟ್, ಬಸ್ಯ, ಹೀಗೆ ಮುದ್ದು ಮನಸೆ, ಕೆಂಡ ಸಂಪಿಗೆ, ಐರಾವತ, ರಥಾವರ, ವಿರಾಟ್, ಟೈಸನ್, ಕಾಲ ಭೈರವ, ಇಷ್ಟಕಾಮ್ಯ, ಜಗ್ಗುದಾದ, ದೊಡ್ಮನೆ ಹುಡುಗ, ಮುಕುಂದ, ಮುರಾರಿ, ಸಂತೋಷ್, ರೈಟ್ ಫಾರ್ವರ್ಡ್, ಮಮ್ಮಿ, ನಾನು ಮತ್ತು ವರಲಕ್ಷ್ಮಿ, ಚೌಕ, ಚಿತ್ರಗಳ ಪಟ್ಟಿಯಂತೂ ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರೆಸೋಣ ಮುಂದಿನ ಗೀತೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಭಟ್ರ ಹಾಡುಗಳನ್ನು ಕೇಳೋದೇ ಸವಿಯೋದೇ ಒಂದು ಚಂದ. ಅವರ ನಿರ್ದೇಶನದ ಚಿತ್ರಗಳು ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಹಲವಾರು ಗೆಳೆಯರು ಮೆಸೇಜ್ ಮಾಡಿದ್ದಾರೆ. ನೀವು ಸಹ ಸಂದೇಶ ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9489309409109. ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ. ಯೋಗರಾಜ್ ಭಟ್ ಅವರ ನಿರ್ದೇಶನದ ಹಾಗೆಯೇ ಬರಹಗಳ ಯಾವ ಗೀತೆ, ಯಾವ ಚಿತ್ರ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗುತ್ತೆ ಅಂತ ಒಂದೇ ಸಾಲಿನಲ್ಲಿ ನಿಮ್ಮ ಹೆಸರು ಮತ್ತು ಸ್ಥಳದೊಂದಿಗೆ ನಮಗೆ ಮೆಸೇಜ್ ಮಾಡಿ. ಇನ್ನು ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಈಗಾಗಲೇ ಅಂತ ನೋಡೋದಾದರೆ, ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ ನಮಗೆ. ಹಾಗೆಯೇ ಒಬ್ಬೊಬ್ಬರೇ ಹೆಸರುಗಳನ್ನು

ನೋಡುವಂತಹ ಸಮಯ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಮಗೆ ಶುಭೋದಯವನ್ನು ತಿಳಿಸ್ತಾ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶುಭ ಮುಂಜಾನೆ ಕಾರ್ಯಕ್ರಮ ಇಷ್ಟ ಆಯಿತು, ಕೇಳ್ತಾ ಇದ್ದೀನಿ ಅಂತ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಕವಿತಾ ಅವರು. ಹಾಗೆಯೇ ನಾನು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಇವತ್ತಿನ ಹಾಡುಗಳು ಇಷ್ಟ ಆಯಿತು ಅಂತ ಹೆಬ್ಬಾಳದ ರಮೇಶ್ ಅವರ ಮೆಸೇಜ್ ಬಂದಿದೆ, ನೇತ್ರಾ ಅವರು ಕೆಂಗೇರಿಯಿಂದ. ಹಾಗೆಯೇ ಮುಂಗಾರು ಮಳೆ ಚಿತ್ರದ ಮುಖಾಂತರ ಚಿತ್ರ ರಸಿಕರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ಅನ್ನಿಸ್ತು, ಪರಮಾತ್ಮ ನನಗೆ ಫೇವರೆಟ್ ಅಂತ ಹೇಳ್ತಾ ಇದ್ದಾರೆ. ಲೋಹಿತ್ ಮತ್ತು ಕುಟುಂಬದವರು, ಟಿ ಜಿ ಪಾಳ್ಯದಿಂದ ಆಕಾಶವಾಣಿಯನ್ನು ಕೇಳ್ತಾ ಇದ್ದೀವಿ, ಕಲಾಭಾರತಿ ಕಾರ್ಯಕ್ರಮ, ಯೋಗರಾಜ್ ಭಟ್ರ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಅವರು ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಶುಭೋದಯ ಅಂತ ಹೇಳಿ ಮೇಡಮ್ ಅಂತ ಇದ್ದಾರೆ, ಮೇಡಮ್ ಅಲ್ಲ, ಮೇಡಮ್ ಬದಲಾಗಿ ಸರ್ ಬಂದಿದ್ದಾರೆ ಅಂತ ಅವ್ರಿಗೆ ಹೇಳೋಣ. ಇನ್ನೂ ಮೇಡಮಲ್ಲೇ ಇದ್ದಾರೆ ಅವರು. ಹಾಗಾಗಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳೋದಾದರೆ ಒಂದು ನಾಲ್ಕೈದು ಕಡೆ ಮೇಡಮ್ ಮೇಡಮ್ ಅಂತ ಹಾಕಿದ್ದಾರೆ. ಹಾಗಾಗಿ ಅವ್ರು ಮೋಸ್ಟ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದಾರಾ ಇಲ್ವಾ, ಸುಮ್ಮನೆ ಕಳಿಸತ್ರ ಮೆಸೇಜು ಅಂತ ಅನಿಸುತ್ತೆ. ಯೋಗರಾಜ್ ಭಟ್ರ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ನವೀನ್ ಕಾವ್ಯ ವಿವರ್ಸ್ ಕಾಲೋನಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಬೆಳಗಾವಿಯಿಂದ ಮಹೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ನಿಲಯದಕ್ಕೆ ಪ್ರಸಾರ ಮಾಡಿದ್ದಕ್ಕೆ. ಯೋಗರಾಜ್ ಭಟ್ರ ಸಾಹಿತ್ಯ ನಂಗೆ ತುಂಬ ಇಷ್ಟ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಒಂದು ಗೀತೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡೋಣ, ಪ್ರಸಾರ ಮಾಡಲಿಕ್ಕೆ ಸಮಯಾವಕಾಶ ಇದ್ದರೆ ಖಂಡಿತ ಪ್ರಸಾರ ಮಾಡ್ತೀವಿ. ಸಾಕಷ್ಟು ಗೀತೆಗಳನ್ನು ನಾವು ಆಗಾಗ್ಗೆ ಪ್ರಸಾರ ಮಾಡ್ತಾನೆ ಇರ್ತೀವಿ.

ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹನುಮಂತಪ್ಪ ಮಡಿವಾಳರ್ ಇವರು ನಮಗೆ ಮೆಸೇಜ್ ಮಾಡಿದ್ದಾರೆ ಜಗಳೂರಿನಿಂದ. ಹಾಗೇನೆ ಮುಂಗಾರು ಮಳೆ ಚಿತ್ರ ನಂಗೆ ಇಷ್ಟ ಆಗುತ್ತೆ ಅಂತ ಅನಿಂತ ಅನಂತರಾಜು ಗೊರ್ಲಡ್ಕು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಬೆಳಗಾವಿಯಿಂದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರೆಲ್ಲರೂ ನನಗೆ ಕಾರ್ಯಕ್ರಮ ಇಷ್ಟ ಆಯಿತು, ಭಟ್ರ ಹಾಡುಗಳು ಚಿತ್ರಗಳು ಇಷ್ಟ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಸುಮಾ, ಪ್ರಶಾಂತ್, ಸುಶಾಂತ್ ಇವರೆಲ್ಲರೂ ನಾಗರಬಾವಿಯಿಂದ, ಇವತ್ತು ನನ್ನ ಬರ್ತ್ಡೇ ಇದೆ ಹಾಗಾಗಿ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವರಿಗೂ ಒಳ್ಳೆಯದಾಗಲಿ. ಯೋಗರಾಜ್ ಭಟ್ರ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳನ್ನು ಅವರ ಎಲ್ಲ ಅಭಿಮಾನಿಗಳ ಪರವಾಗಿ, ವೈಯಕ್ತಿಕವಾಗಿ, ವಿವಿಧ ಭಾರತೀಯ ಆಡಳಿತ ವರ್ಗದ ಪರವಾಗಿ ಅವರಿಗೆ ತಿಳಿಸ್ತಾ ಅವರ ಮುಂದಿನ ಎಲ್ಲ ಪ್ರಯತ್ನಗಳು, ಇಷ್ಟಪಟ್ಟು ಮಾಡುವ ಕೆಲಸಗಳು, ಆಸೆ ಆಲೋಚನೆಗಳು, ಕನಸುಗಳು, ಹಾಗೆಯೇ ವೈಯಕ್ತಿಕ ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ. ಇನ್ನಷ್ಟು ಮತ್ತಷ್ಟು ಬರಹಗಳ ಮುಖಾಂತರ, ವಿಭಿನ್ನ ಶೈಲಿಯ ಚಿತ್ರಗಳ ಮುಖಾಂತರ, ಯಾಕೆಂದರೆ ಭಟ್ರ ಆ್ಯಂಗಲ್ಲೇ ಒಂದು ಬೇರೆ ಇರುತ್ತೆ. ಪ್ರತಿಯೊಂದರೂ ಒಂದು ಯಾಕೆಂದರೆ ಯಾವುದೇ ಒಂದು ಏರಿಯಾಗೆ ಊರಿಗೆ ಬರಬೇಕು ಅಂದರೆ ಒಂದು ದಾರಿ ಇರುತ್ತೆ, ಎರಡು ದಾರಿ ಇರುತ್ತೆ, ಮೂರು ದಾರಿ ಇರುತ್ತೆ. ಹಾಗೆ ಭಟ್ರ ದಾರಿನೇ ಬೇರೆ ಇರುತ್ತೆ ಅಂತ ಅವರು ಬೇರೆ ರೀತಿಯ ಬರಹಗಳನ್ನು, ಹಾಡಿಗೆ ಒಂದು ಸೌಜನ್ಯ ಇದೆ, ಒಂದೇ ರೀತಿ ಹೀಗೆ ಬರೀಬಹುದು ಅಂತ ಎಲ್ಲರೂ ಬರೆಯುವಂತಹ ಸಮಯದಲ್ಲಿ ಹೀಗೂ ಬರೀಬಹುದಲ್ವ, ಹೀಗೂ ವಿಷಯಗಳನ್ನು ತಿಳಿಸಬಹುದಲ್ಲ, ಹೀಗೂ ಬೇರೆ ಬೇರೆ ಒಂದು ಪ್ರಪಂಚವನ್ನು ಕಟ್ಟಿಕೊಡಬಹುದಲ್ವ ಅಂತ ತೋರಿಸಂತಹ ಯೋಗರಾಜ್ ಭಟ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಯಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತಹ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತಹ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ಯಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ಯಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆಗೆದು ಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತಹ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ. ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದ್ದೀವಿ. ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನ ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನಿಂದ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ಇವೇ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತ ಕೆಲಸ ಆಯಿತು.
0: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್

0: ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಈ ಸಮಯ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಅನೇಕರು ಮೆಸೇಜ್ ಮಾಡಿದ್ದಾರೆ. ಇನ್ನು ಮೆಸೇಜ್ಗಳನ್ನು ನೋಡೋದಾದರೆ ಇನ್ನಷ್ಟು ಮತ್ತಷ್ಟು ಸಂದೇಶಗಳು ಈಗಲೂ ಬರ್ತಾ ಇದೆ. ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಅವರು, ಕಾರ್ಯಕ್ರಮ ಇಷ್ಟ ಆಯಿತು, ಸೂಪರ್ ಸಾಂಗ್ಸ್ ಅಂತ. ವಿ ನಾರಾಯಣಪ್ಪ, ರಾಧಾ ಹೊಸೂರು ತಮಿಳ್ನಾಡಿನಿಂದ, ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ಇಲ್ಲಿಂದ ಭಟ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಸಂದೇಶಗಳೇ ಹೇಳ್ತಾ ಇದೆ ಎಷ್ಟು ಇಷ್ಟಪಡ್ತೀರಿ ಅವರ ಹಾಡುಗಳನ್ನು, ಅವರ ಚಿತ್ರಗಳನ್ನು ಅಂತ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋದಾದರೆ ಮುಂದಿನ ಕಾರ್ಯಕ್ರಮ ಕರೆಗೊಂದು ಹಾಡು, ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾದಾಗ ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ಹಾಗೇ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬಂದು ಕರೆಯನ್ನು ಮಾಡಿ, ಜೊತೆಗೆ ನೀವು ಕರೆ ಮಾಡುವಾಗ ಲೌಡ್ ಸ್ಪೀಕರ್ ಸ್ವಿಚ್ ಆಫ್ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. ಈ ಎರಡು ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಮಾತಾಡ್ತಾ ನಿಮ್ಮ ಮನಸ್ಸಿನ ಹಾಡು, ಇಷ್ಟದ ಹಾಡನ್ನು ಈ ಸಮಯ ಕೇಳಬಹುದು. ನಮಗೆ ಲೈನ್ ಸಿಗತ್ತಾ ಇಲ್ವಾ, ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ, ನನಗೇನು ಮಾಡೋದು ಅಂತೆಲ್ಲ ತುಂಬ ಯೋಚನೆ ಮಾಡಬೇಡಿ, ಸುಮ್ಮನೆ ಮೊಬೈಲ್ ತಗೊಳ್ಳಿ, ಒಂದು ಡಯಲ್ ಮಾಡಿ, ಖಂಡಿತ ಸಿಗತ್ತೆ. 0802-23-7-0-7-9-9 ಇದು ಒಂದು ಸಂಖ್ಯೆ, ಮತ್ತೊಮ್ಮೆ ಹೇಳ್ತೀನಿ, 0802 ಕೋಡ್ ಇದು, 22-3-7-0-7-9-9. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 0802-22-2-6-3-9-9-7 0802-22-6-3-9-2-7 ಈ ಎರಡು ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು.

0: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಗೆಳೆಯರೊಬ್ಬರು ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಸರ್.
0: ಹೇಳಿ ರಮೇಶ್ ಅವರೇ.
1: ನಮ್ದೊಂದು ಕೋರಿಕೆ ಕೇಳಿದ್ದೆ.
0: ಹೌದು ಹೌದು, ನೀವೆಲ್ಲಿಂದ ಕರೆ ಮಾಡಿರೋದು? ಮಾಗಡಿ ರಸ್ತೆ.
1: ಮಾಗಡಿ ರಸ್ತೆ, ಬೆಂಗಳೂರು.
0: ಹೌದು, ಏನ್ ಮಾಡ್ಕೊಂಡಿದ್ದೀರಿ ರಮೇಶ್?
1: ನಾವು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಈಗ ಇದಾಗಿದೆ. ಈಗ ರಿಟೈರ್ ಆಗಿ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ.
0: ನಿವೃತ್ತಿಯಾಗಿ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರಾ?
1: ಹೌದು ಹೌದು.
0: ಆಯ್ತು ರಮೇಶ್, ನೋ ಪ್ರಾಬ್ಲಮ್, ಒಳ್ಳೇದಾಗ್ಲಿ ನಿಮ್ಗೆ. ಇವತ್ತು ಗುರುವಾರ, ನೆನಪು ಮಾಡ್ಕೊಂಡು ಕರೆ ಮಾಡಿದ್ರಿ. ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳಿದ್ರಿ. ಯಾವ ಹಾಡನ್ನು ಕೇಳಬೇಕು ಅನ್ಕೋತೀರಿ?
1: ಟೈಟಲ್ ಸಾಂಗ್.
0: ನಾ ಮೆಚ್ಚಿದ ಹುಡುಗನಿಗೆ. ಹೇಳಿ.
1: ನಮ್ಮ ಕಾಲೇಜ್ ಡೇಸ್ ನೆನಪು ಬರುತ್ತೆ. ನಮ್ಮ ಕಾಲೇಜ್ ಡೇಸ್ ನೆನಪು ಬರುತ್ತೆ. ಅವಾಗೆಲ್ಲ ಇಮೇಲ್ ಅವೆಲ್ಲ ಏನ್ ಇರ್ಲಿಲ್ಲ, ವಾಟ್ಸಪ್ ಅವೆಲ್ಲ. ಅವಾಗೆಲ್ಲ ನಾವು ಪತ್ರದಲ್ಲೇ ಅವ್ರ ಇದ್ ಮಾಡಲ್ಲಿ ನಮ್ ಎಲ್ಲ ಫ್ರೆಂಡ್ಸ್ ಗಳೆಲ್ಲ ಇದ್ದು.

0: ಯಾವಾಗ್ಲೂ ಕೊಡ್ತಾ ಇರುತ್ತೆ.
1: ನೀವೇನ್ ಕಾಣಿಕೆ ತಂದಿದ್ದೀರಾ ಹಾಗಾದ್ರೀಗ? ಹಾಡ್ ಮಾತ್ರ ಕೇಳ್ತಾ ಇದೀರ, ಕಾಣಿಕೆ ಕೊಡ್ಬೇಕಲ್ವಾ ನಮ್ಗೆ? ಕಾಣಿಕೆನ ಹೇಳಿ ತಗೋಬಾರ್ದು, ಹಾಗಾಗಿ ನೀವೇನು ಕಾಣಿಕೆ ಕೊಡೋದ್ ಬೇಡ. ನಮ್ಮೆಲ್ಲ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳಿ ಅದೇ ನಮ್ಗೆ ಕಾಣಿಕೆ. ನಿಮ್ಮ ಗೆಳೆಯರಿಗೆ, ನಿಮ್ಮ ಆತ್ಮೀಯರಿಗೆ, ಎಲ್ರಿಗೂ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳಿ ಅಂತ ಹೇಳಿ. ಓಕೆನಾ? ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗತ್ತೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರಮೇಶ್. ನಮಸ್ಕಾರ.

0: ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ.
1: ನಮಸ್ತೆ,
0: ಹೇಳಿ, ನಿಮ್ಮ ಹೆಸರು ಹೇಳಿ.
1: ಸುಂದರ್.
0: ಸುಂದರ್, ಎಲ್ಲಿಂದ ಕರೆ ಮಾಡಿದ್ರಿ?
1: ಮಹಾಲಕ್ಷ್ಮಿ
0: ಲೇಔಟ್. ಏನ್ ಮಾಡ್ಕೊಂಡಿದ್ದೀರಿ ಸುಂದರ್? ಟೈಲರ್ ಕೆಲಸ ಮಾಡ್ಕೊಂಡಿದ್ರಿ. ಆಯ್ತು, ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳ್ತಾ ಇದ್ರಿ. ನಿಮ್ಮ ಹೆಸರು ಹೇಗ್ ಬಂತು ಸರ್? ಸುಂದರ್ ಅಂತ ನಿಮ್ಮ ಹೆಸರು ಹೇಗ್ ಬಂತು? ತಂದೆ ತಾಯಿ
1: ಚಿಕ್ಕಮಗಳಿಂದ.
0: ಅಲ್ಲ, ಈ ಹೆಸರು ಇಡಬೇಕು ಅನ್ನೋದಕ್ಕೆ ಏನಾದ್ರು ಕಾರಣ ಇದೆಯಾ, ರೀಸನ್ ಇದೆಯಾ? ಹಾಗೆ ಇದೆ. ಆಯ್ತು ಆಯ್ತು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಜಡೆಯನ್ನು ಜಾಕಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ರಿ. ಯೋಗರಾಜ್ ಭಟ್ರ ಬರಹ ಇರುವಂತಹ. ಆಯ್ತು, ಅವರ ಚಿತ್ರಗಳು ಇಷ್ಟ ಆಗುತ್ತಾ ನಿಮ್ಗೆ? ಇವತ್ತು ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ರ? ಇಷ್ಟ ಆಯ್ತಾ? ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ? ಯಾವ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ? ಎಲ್ಲವೂ ಇಷ್ಟ ಆಗತ್ತೆ. ಆಯ್ತು ಸರ್, ಹೀಗೆ ಕೇಳ್ತಾ ಇರಿ, ಒಳ್ಳೇದಾಗ್ಲಿ. ಎಲ್ಲ ಕಾರ್ಯಕ್ರಮಗಳನ್ನ ಹೀಗೆ ಆಲಿಸ್ತಾ ನಿಮ್ಮ ಗೆಳೆಯರಿಗೂ ಕೇಳಿ. ಹ್ಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ.

0: 12:25 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ. ನೀವು ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ. ಇವತ್ತು 3 ಕಾಲರು ಫಸ್ಟ್ ಟೈಮ್ ಅಂತ ಹೇಳ್ತಾ ಇದಾರೆ.
1: ಹೌದಾ?

0: ಬೆಳವಾಡಿ ಅಂತ ಹೇಳಿದ ತಕ್ಷಣ ಏನ್ ನೆನಪಾಗತ್ ನಿಮ್ಗೆ?
1: ಬೆಳವಾಡಿ ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿ ಸೈಡ್ ಸರ್. ಎಲ್ಲ
0: ಫ್ಯಾಕ್ಟ್ರಿ ನೆನಪಾಗತ್ತಾ?
1: ಹೌದು ಸರ್.
0: ಹ್ಮ್ ಬೇರೆ ಇನ್ನೇನ್ ನೆನಪಾಗಲ್ವಾ?
1: ಇಲ್ಲ ಸರ್.
0: ಹ್ಮ್ ಆಯ್ತು. ನಾಗರಾಜ್ ಏನ್ ಮಾಡ್ಕೊಂಡಿದ್ರಿ?
1: ಕ್ಲರ್ಕ್.
0: ಕೆಲ್ಸ ಹೇಗಿದೆ?
1: ಕೆಲ್ಸ ಚೆನ್ನಾಗಿದೆ ಸರ್.
0: ಹ್ಮ್ ತಿಂಡಿ ಮಾಡಿದ್ರ?
1: ತಿಂಡಿ ಆಯ್ತು ಸರ್.
0: ಯಾಕೆ ಇಷ್ಟು ನಿಧಾನವಾಗಿ ಮಾತಾಡ್ತಾ ಇದ್ದೀರಾ, ಕಷ್ಟಪಟ್ಟು ಮಾತಾಡ್ತಾ ಇದ್ದೀರಾ? ತಿಂಡಿ ಆಯ್ತು ಅಂದ್ರಿ? ಹೌದ್ರಾ? ಅಯ್ಯೋ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಿದಾರ?
1: ಕೆಲಸ ಏನಿಲ್ಲ ಸರ್, ಈಗ ಸ್ವಲ್ಪ ಲೇಸರ್ ಇತ್ತು ಟೀ ಟೈಮ್, ಹಂಗಾಗಿ ಫೋನ್ ಮಾಡಿದೆ ಸಿಕ್ತು.
0: ಯಾವ ಹಾಡನ್ನು ಕೇಳ್ಬೇಕು ಅನ್ಕೋತೀರಿ
1: ಸರ್? ಕಾಮನ ಬಿಲ್ಲಿಂದ ಬಾ ಮುತ್ತು ಕೊಡುವ ಕಂದನೆ.
0: ಬಾ ಮುತ್ತು ಕೊಡುವೆ ಕಂದನೆ.
1: ನನ್ನ ಮೊಮ್ಮಗಳೊಬ್ರು ಇದಾರ ಸರ್.
0: ಹ್ಮ್ ಆ ಕಂದನ ಹೆಸರು ಹೇಳ್ಬಿಡಿ
1: ಸರ್. ಮನ್ವಿತಾ ಮತ್ತೆ ಮೋನಿತಾ.
0: ಅವ್ರಿಗೋಸ್ಕರ ಈ ಹಾಡು.
1: ಹೌದು ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ನಾಗರಾಜ್.
1: ಧನ್ಯವಾದಗಳು ಸರ್.
0: ನಮಸ್ಕಾರ. ಕೇಳಿದ್ರೆ ಹೀಗೆ ನೀವು ಸಹ ಕರೆ ಮಾಡಬಹುದು ನಿಮ್ಮ ಇಷ್ಟದ ಹಾಡನ್ನ. ನೀವು ನಮಗಷ್ಟೇ ಅಲ್ಲ, ಎಲ್ರಿಗೂ ನಮ್ಮ ಕೇಳುಗರಿಗೂ ಕೇಳಿಸಬಹುದು ಅಂತ ಹೇಳ್ತಾ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬರೀ ಅಂದ್ಕೋಬೇಡಿ, ಕರೆಯನ್ನು ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226927. ಮತ್ತೊಂದು ಸಂಖ್ಯೆ ಹೀಗಿದೆ: 0802237799. ಹಾಗೆಯೇ ಇವತ್ತು ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ಬಗ್ಗೆ, ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಹಾಗೆಯೇ ಆಚಾರ ವಿಚಾರ ಆಹಾರ ಇವೆಲ್ಲದರ ಬಗ್ಗೆ ಮಾತನಾಡಬೇಕು ಅಂದರೆ ನಮ್ಮ ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬೇಕು. ಹಾಗಾಗಿ ನಮ್ಮ ನಾಡು ಕಾರ್ಯಕ್ರಮ 1:20 2 ಗಂಟೆವರೆಗೂ ಇರುತ್ತೆ.

0: ಚಂದಮಾಮ ನೋಡ್ದ ಅಲ್ಲಿ ಚಂದಮಾಮನ್ನ, ಹಾಲು ಕುಡಿಸ್ಲ, ಬೆಣ್ಣೆ ತಿಳಿಸ್ಲ, ಬೇಡಂತೀಯ?
1: ಏನಪ್ಪ ಮಾಡ್ಲಿ ನಾನು ಇವಾಗ?
0: ಬ್ಯಾಡ ಮರಿ, ಬ್ಯಾಡ ಮರಿ, ಅಳ್ಬಿಡು ಮಾಡ್ಬಿಡು ಮಾಡ್ಬಿಡು. ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮುಂದಿನ ಕರೆ ಪ್ರಥಮ ಬಾರಿ ಅಂತ ಇವರು ಹೇಳ್ತಾ ಇದ್ದಾರೆ. ನಮಸ್ಕಾರ.
1: ನಮಸ್ಕಾರ
0: ಸರ್. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಶಾಲಿನಿ, ರಾಮಗೊಂಡನಹಳ್ಳಿ.
0: ಶಾಲಿನಿ ಯಲಹಂಕ. ಶಾಲಿನಿ ಅವರೇ, ಏನ್ ಮಾಡ್ಕೊಂಡಿದ್ರಿ?
1: ಗೃಹಿಣಿ, ಹೌಸ್ ವೈಫ್.
0: ಗೃಹಿಣಿ. ಬೆಳಗಿನ ಕೆಲಸ
1: ಮುಗೀತು ಸರ್.
0: ಮುಗೀತು. ಏನ್ ತಿಂಡಿ ಮಾಡಿದ್ರಿ?
1: ಪಡ್ಡು.
0: ಪಡ್ಡು. ಪಡ್ಡುಗೆ
1: ಚಟ್ನಿ.
0: ಚಟ್ನಿ ಕರಿ ಅಲ್ವಾ? ಮುಗಿಸ್ಬಿಟ್ರ ಎಲ್ಲ?
1: ಅಡಿಗೆ ರೆಡಿ ಆಗಿದೆ.
0: ಅಲ್ಲ, ತುಂಬಾ ಸೀರಿಯಸ್ ಆಗಿದ್ರಿ, ಪಡ್ಡು ಕೊಡಲ್ಲ ಅಂತೇನೋ ಅನ್ಸ್ತು ನನಗೆ, ಅದಕ್ಕೆ ಕರಿ ಅಲ್ವಾ ಅಂತ ಕೇಳಿದೆ.
1: ಇಲ್ಲ ಸರ್, ಕೊಡ್ತೀವಿ.
0: ಆಯ್ತು, ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು. ಇವತ್ತು ಈಗ ನೆಮ್ಮದಿ ಆಯ್ತು. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ವಿಷ್ಣುವರ್ಧನ್ ಈ ಬಣ್ಣದ ಬುಗುರಿ ಸರ್.
0: ಈ ಬಣ್ಣದ ಬುಗುರಿ. ಯಾಕೆ ಈ ಹಾಡು ಇಷ್ಟ ಆಗತ್ತೆ ನಿಮ್ಗೆ?
1: ನನಗೆ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ ಸರ್.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಆಗತ್ತೆ. ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಸರ್, ಕೇಳ್ತಾ ಇರ್ತೀವಿ.
0: ಆಯ್ತು, ಹೀಗೆ ಕೇಳ್ತಾ ಇರಿ, ಖುಷಿಯಾಗಿರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.
1: ನಮಸ್ಕಾರ.

ಕರೆಗೊಂದು ಹಾಡು ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಕರೆ. ನಮಸ್ಕಾರ. ಹಲೋ ಹಲೋ ಹಲೋ. ಈಗಷ್ಟೇ ಕರೆ ಮಾಡಿದ್ರು, ಬಹುತೇಕ ಅವರ ಲೈನ್ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಆದರೆ ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ನನಗೆ ಇಷ್ಟ ಆಗ್ತಿದೆ, ಕೇಳ್ತಾ ಇದ್ದೀವಿ ಅಂತ. ನಿಮ್ಮ ಕೇಳುವಿಕೆ ಹೀಗೆ ಮುಂದುವರಿಯಲಿ. ನಿಮಗೆ ಇಷ್ಟವಾಗುವಂತಹ ವಿಷಯಗಳನ್ನು, ಕಾರ್ಯಕ್ರಮಗಳನ್ನು ಹೊತ್ತು ತರೋದೇ ನಮ್ಮ ಕೆಲಸ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈ ಸಮಯ ನೀವು ಕೇಳುತ್ತಿರುವ ಧ್ವನಿ ಸುನಿಲ್ ರುದ್ರಮೂರ್ತಿ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಉಷಾ ಅಂತ ಹೇಳಿ.
0: ಉಷಾ ಅವರು ಎಲ್ಲಿಂದ ಕರೆ ಮಾಡಿದ್ರಿ?
1: ಚಿಕ್ಕನಾಳಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್.
0: ತುಮಕೂರು ಡಿಸ್ಟ್ರಿಕ್ಟ್. ನೀವು ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳಿದ್ರಿ?
1: ಫಸ್ಟ್ ಟೈಮ್ ಕರೆ ಮಾಡ್ತಿರೋ.
0: ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಏನ್ ಮಾಡ್ಕೊಂಡಿದ್ರಿ ಉಷಾ? ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರಿ. ಬಟ್ ಈಗ ಮಾತನಾಡ್ಲಿಕ್ಕೆ ಅವಕಾಶ ಇದೆಯಾ? ಆಗತ್ತಾ? ಆಯ್ತು, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ವಜ್ರಕಾಯ ಮೂವಿಯಿಂದ.
0: ಈ ಹಾಡು ತುಂಬಾ ಇಷ್ಟ ಆಗತ್ತ? ಆಯ್ತು. ಒಂದ್ ಲೈನ್ ಅಲ್ಲಿ ಬ್ಯಾಂಕಿನ ವ್ಯವಸ್ಥೆ ಬಗ್ಗೆ ಜನಸಾಮಾನ್ಯರಿಗೆ ಒಂದ್ ಲೈನ್ ಅಲ್ಲಿ ಏನಾದ್ರು ಹೇಳ್ತೀರಿ ಅಂದ್ರೆ?
1: ಬ್ಯಾಂಕಿಂಗ್ ಈಗ ಮೊದ್ಲಿನ ತರ ಇಲ್ಲ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಸರ್ಕಾರ ಇದು ಮಾಡಿರೋದಲ್ಲ. ಅದ್ರಲ್ಲಿ ತುಂಬಾ ಸೇವೆಗಳಿದೆ, ಅದನ್ನೆಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ.
0: ಅದನ್ನ ಖಂಡಿತ ಅಲ್ಲಿರುವ ಎಲ್ಲ ಸಹೋದ್ಯೋಗಿಗಳು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನ ಸೇರಿಸಿಕೊಂಡು ಎಲ್ಲರೂ ತಿಳಿಯಪಡಿಸ್ತೀರಲ್ವಾ ಯಾರೇ ಬಂದ್ರು?
1: ಹೌದು ಸರ್, ಹೌದು ಸರ್.
0: ಮುಕ್ತವಾದ ಮನಸ್ಸಿನಿಂದ ಪ್ರೀತಿಯಿಂದ ಅವರಿಗೆ ಸಹಾಯ ಮಾಡ್ತೀರಿ.
1: ಹೌದು ಸರ್.
0: ಯಾಕಂದ್ರೆ ಎಲ್ಲರೂ ಎಲ್ಲವನ್ನ ತಿಳಿದುಕೊಂಡು ಬರಲ್ಲ.
1: ಇಲ್ಲ ಇಲ್ಲ ಇಲ್ಲ,
0: ಕೆಲವು ಸಾರಿ ಸಹಿ ಸಹ ಗೊತ್ತಿರುತ್ತೆ ಅವ್ರಿಗೆ, ಇಲ್ಲೇ ಸಹಿ ಮಾಡಿ ಅಂತ ಬರ್ದಿರತ್ತೆ, ಆದ್ರೂ ಸಹ ಇಲ್ಲಿ ಮಾಡ್ಬೇಕಾ ಅಂತ ಕೇಳ್ತಾರೆ.
1: ಆದ್ರೂ ಅವ್ರಿಗೆ ಭಯ
0: ಅಲ್ವಾ,
1: ಎಲ್ಲಿ ತಪ್ಪಾಗ್ಬಿಡುತ್ತೋ ಆಮೇಲೆ ಅಂತ.
0: ಆಯ್ತು, ಎಲ್ರಿಗೂ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಉಷಾ ಅವರೇ. ನಿಮ್ಗೆ ಒಳ್ಳೇದಾಗ್ಲಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ಕಾರ.

0: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ಹೇಮಂತ್ ಕುಮಾರ್ ಸರ್.
0: ಹೇಮಂತ್ ಕುಮಾರ್,
1: ಮಾಗಡಿಯಿಂದ.
0: ಹೇಮಂತ್ ಕುಮಾರ್, ಹೇಗಿದ್ದೀರಿ?
1: ಸರ್, ಫೈನ್ ಸರ್.
0: ಫೈನ್. ಏನ್ ಮಾಡ್ಕೊಂಡಿದ್ರಿ? ಬಿಸ್ನೆಸ್ ಮಾಡ್ತಿದ್ರಿ?
1: ಬಿಸ್ನೆಸ್ ಮಾಡ್ತಾ
0: ಇದ್ದೀನಿ. ಹೇಮಂತ್, ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ತುಂಬಾ ಸರ್, ನನ್ನ ಫ್ರೆಂಡ್ ಅದು.
0: ಫ್ರೆಂಡ್?
1: ಅದು ಮಾಮೂಲಿ ಡೈಲಿ ಬೆಂಗಳೂರಿಗೆ ಬಂದ್ಬಿಡ್ತೀನಿ ನಾನು. ಗೂಡನಲ್ಲಿ ಕೆಲಸ ಮಾಡ್ತಾ ಇದ್ದಾಗೆಲ್ಲ ಅದೇ ಕಂಟಿನ್ಯೂಟಿ, ಬೇರೆ ಯಾವ ಚಾನಲ್ ಹಾಕ್ಸಲ್ರ.
0: ಮತ್ತೆ ಏನನ್ಸುತ್ತೆ, ಕಾರ್ಯಕ್ರಮಗಳು ಇಷ್ಟ ಆಗತ್ತಾ? ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ ನಿಮಗೆ?
1: ಸರ್, ಅದು ಈಗ ನನ್ನ ಟೈಮ್ ಇದ್ದಾಗ ಯಾವ ಕಾರ್ಯಕ್ರಮ ಅಂತ ಇಲ್ಲ, ಯಾವ ಟೈಮಲ್ಲಿ ಇರ್ತೀನಿ ಆ ಟೈಮಲ್ಲಿ ಕೇಳ್ತಾ ಇರ್ತೀನಿ. ನನ್ನ ಮಾರಲಿಸ್ಟಿಕ್ ಆಗಿರುತ್ತೆ, ತೀರ ಗಡಿಬಿಡಿ ಇರಲ್ಲ ಪ್ರೋಗ್ರಾಮ್ಸ್. ಆತರ ಯಾವ ತಿಳುವಳಿಕೆ ಬೇಕು ಬೇಡ, ಸಂಸ್ಕೃತಿ ಸಂಸ್ಕಾರ ಎಲ್ಲ ಬರುತ್ತೆ.
0: ಒಟ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗತ್ತೆ, ತುಂಬಾ ಖುಷಿ ಅನ್ಸುತ್ತೆ.
1: 11 ಗಂಟೆವರೆಗೂ ಕೇಳ್ತೀನಿ ಸರ್, ಸಾಯಂಕಾಲ ರಾತ್ರಿ ಬಂದ್ರೆ ಬೇಗ 11 ಗಂಟೆವರೆಗೂ ಕೇಳ್ತೀನಿ. ಲಾಸ್ಟ್ ಪ್ರೋಗ್ರಾಮ್.
0: ಆಯ್ತು ಹೇಮಂತ್ ಅವರ, ಒಳ್ಳೇದಾಗ್ಲಿ. ನಮ್ಮ ಪ್ರೇಮ ನಿನಾದ ಅವ್ರಿಗೂ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ?
1: ಸರ್, ಶ್ರೀನಿವಾಸ ಕಲ್ಯಾಣದಿಂದ ಪವಡಿಸು ಪರಮಾತ್ಮ.
0: ಪವಡಿಸು ಪರಮಾತ್ಮ. ಆಯ್ತು, ಖಂಡಿತ ಪ್ರಸಾರ ಮಾಡ. ಆದ್ರೆ ಒಂದ್ ಪ್ರಶ್ನೆ ನಿಮ್ಗೆ, ಇವತ್ತಿನ ಗಡಿಬಿಡಿ ಬದುಕಲ್ಲಿ ಎಲ್ಲರೂ ಆತುರ ಆತುರ ಓಡ್ತಾ ಇರ್ತೀವಿ ಅಲ್ವಾ? ಅವ್ರಿಗೇನ್ ಹೇಳ್ತೀರಾ?
1: ಸರ್, ಈಗ ಆತರ ಬಿಟ್ಬಿಟ್ಟು ಇವತ್ತು ತಾಳ್ಮೆ ಏನಿದೆ, ನೀವು ಒಂದ್ ವೆಹಿಕಲ್ ಓಡ್ ಸೈಕಲ್ ಇಂದ ಹಿಡ್ಕೊಂಡು ಬೈಕ್ ಇಂದ ಹಿಡ್ಕೊಂಡು ತಾಳ್ಮೆ ಏನಿದೆ, ತಾಳ್ಮೆಯಿಂದಾನೇ ಬದುಕು ಸರ್. ಅದು ಅದು ಬಿಟ್ಟು, ತಾಳ್ಮೆ ಬಿಟ್ಟು ಬದುಕಕ್ಕಾಗಲ್ಲ ಸರ್. ಆತರ ಮಾಡೋರೆಲ್ಲ ಓಟೋಗ್ಬಿಟ್ಟಿದಾರೆ ಸರ್ ನಮ್ ಮುಂದೆ ಎಷ್ಟೋ ಜನ.
0: ತಾಳಿದವನು ಬಾಳಿಯಾನು.
1: ಬಾಳಿಯಾನು ಆತರ.
0: ಆಯ್ತು, ಯಾಕೆ ಹೇಳದೆ ಅಂದ್ರೆ ಪ್ರತಿಯೊಬ್ಬರು ನಾವು ಯಾವ್ದಾದ್ರು ಒಂದ್ ರೀತಿಲಿ ಪ್ರಯಾಣವನ್ನು ಮಾಡ್ತೀವಿ. ಆದ್ರೆ ರಸ್ತೆಯಲ್ಲಿ ಈ ಆತರ ತೋರಿಸ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಯಾಕಂದ್ರೆ ಹಿಂದೆ ಯಾರೋ ಇರ್ತಾರೆ, ಒಂದ್ ಸಣ್ಣ ಬ್ರೇಕ್ ನಮ್ಮನ್ನು ಬದುಕಿಸಿರತ್ತೆ.
1: ತಾಳ್ಮೆ ಅನ್ನೋದೇ ಮುಖ್ಯ ಅಲ್ವಾ ಸರ್, ಬ್ರೇಕ್ ನಿಧಾನಕ್ಕೆ ಹೋಗ್ಬಿಟ್ರೆ ಸರ್ ಯಾವ್ದು ತಂಟೇನೇ ಇರಲ್ವಲ್ಲ ಸರ್.
0: ಹೌದು ಹೌದು,
1: ಅದ್ 2 ನಿಮಿಷ ಡಿಫ್ರೆನ್ಸ್ ಆಗತ್ತೆ ಅಷ್ಟೇ. ಬೇಗ ಏನು ಇದಾಗಲ್ವ.

0: ಅಂದ್ರೆ ಅರ್ಧ ಗಂಟೆ ಏನು ಫಾಸ್ಟ್ ಆಗಲ್ವಾರೆ, 2 ನಿಮಿಷಕ್ಕೆ ಅಷ್ಟು ತೊಂದರೆ ಮಾಡ್ಕೊಂಡು ಬಿಡ್ತಾರೆ.
1: ಹೌದು, ಮನೇನು ಸ್ವಲ್ಪ ಬೇಗ ಬಿಟ್ರೆ ಆರಾಮಾಗೂ ಇರಬಹುದು, ನೆಮ್ಮದಿಯಾಗಿ ಇರಬಹುದು, ಯಾವುದೋ ಒಂದು ಪ್ರೆಷರ್ಗೆ ಒಳಪಡಬಹುದು. ಆಯ್ತು ಹೇಮಂತ್ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಮಸ್ಕಾರ.
0: ಧನ್ಯವಾದ.
1: ನಮಸ್ಕಾರ.

ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು, ನಿಮ್ಮ ನಿರೂಪಣೆ ಇಷ್ಟ ಆಗತ್ತೆ, ಖುಷಿಯಾಗಿ ಮಾತಾಡಿಸ್ತಾ ಇದ್ದೀರಿ, ತುಂಬ ಖುಷಿಯಾಗಿದ್ದೀವಿ ನಾವು ಅಂತ ಅನೇಕರು ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಹಾಗೂ ಕೊನೆಯ ಕಾಲರ್ ಇವರು, ಇವರು ಬಹುತೇಕ ಕರೆಯನ್ನು ಕಟ್ ಮಾಡಿದ್ದಾರೆ ಅಥವಾ ಕರೆ ಕಟ್ ಆಗಿರಬಹುದು, ಹಾಗಾಗಿ ಅವರ ಇಷ್ಟದ

ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕರೆ ಮಾಡಿದ ಎಲ್ಲ ಗೆಳೆಯರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆ ಈಗ ಅಸಾಧಾರಣ ಸಮರ್ಥ ನೆಟ್ವರ್ಕ್ ಕೇಂದ್ರಿತ ಪಡೆಯಾಗಿ ಬೆಳೆದಿದೆ ಎಂದು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ತಿಳಿಸಿದ್ದಾರೆ. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದ 94ನೇ ವಾಯುಪಡೆ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ದೇಶದ ಭದ್ರತೆಗೆ ಎದುರಾಗುವ ಯಾವುದೇ ಸವಾಲನ್ನು ಎದುರಿಸಲು ಸಿದ್ದವಿರುವುದಾಗಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳು

ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಭೈರೇಗೌಡ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ಹಿರಿಯ ನಟ ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಭಾರತ ಮತ್ತು ಘಾನಾ ಆರೋಗ್ಯ, ಕೃಷಿ, ಔಷಧ, ಗಣಿಗಾರಿಕೆ, ರಕ್ಷಣೆ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಸಹಕಾರವನ್ನು ಗಾಢವಾಗಿಸಲು ಪ್ರಯತ್ನಿಸುತ್ತಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿ ಉದ್ಘಾಟಿಸಿದರು. ಆಸ್ಟ್ರೇಲಿಯಾ ವಿರುದ್ದದ ಮುಂಬರುವ ಟಿ20 ಸರಣಿಗಾಗಿ ನ್ಯೂಜಿಲೆಂಡ್ ತನ್ನ ಮಹಿಳಾ ತಂಡದ ಕೋಚಿಂಗ್ ವಿಭಾಗಕ್ಕೆ ಮಾಜಿ ದಿಗ್ಗಜ ಆಟಗಾರರಾದ ಮಾರ್ಟಿನ್ ಗುಪ್ಪಿಲ್ ಮತ್ತು ಆಂಡ್ರೆ ಆಡಮ್ಸ್ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇನ್ನೀಗ ಕೇಳಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆಯೊಂದು ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್ ಅವರ ಧ್ವನಿಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನಕ್ಕೆ ಯೋಗರಾಜ್ ಭಟ್ ಅವರ ರಚನೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್

0: ಟೆನಿಸ್ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ದೇಶವು ಇಂದು ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. 1932 ಅಕ್ಟೋಬರ್ 8ರಂದು ಸ್ಥಾಪನೆಯಾದ ಈ ಪಡೆ ಮುಂದಿನ ದಶಕಗಳವರೆಗೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಂತಹ ವಾಯುಶಕ್ತಿಯ ದೃಷ್ಟಿಕೋನಕ್ಕೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಾಯುಪಡೆಯ ಯೋಧರು, ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿರುವ ರಾಷ್ಟಪತಿ, ಭಾರತೀಯ ವಾಯುಪಡೆಯು ವೃತ್ತಿಪರತೆ, ಶಿಸ್ತು ಮತ್ತು ಸನ್ನದ್ದತೆಯ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿ ಸೇವೆಯನ್ನು ಸಲ್ಲಿಸಿದೆ. ದೇಶದ ಭದ್ರತೆಯನ್ನು ರಕ್ಷಿಸುವಲ್ಲಿ ಭಾರತೀಯ ವಾಯುಪಡೆಯ ಯೋಧರ ಧೈರ್ಯ, ನಿಖರತೆ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಯುಪಡೆಯು ಆಕಾಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಜನರ ಮನದಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನಗಳು, ದತ್ತಾಂಶ ಮತ್ತು ಡ್ರೋನ್ಗಳ ಅಳವಡಿಕೆಯೊಂದಿಗೆ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಾಯುಪಡೆ ಸದಾ ಸುಸಜ್ಜಿತವಾಗಿದೆ. ಆಪರೇಷನ್ ಸಿಂಧೂರ್ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅಜೇಯ ಶೌರ್ಯ, ಅತ್ಯಂತ ನಿಖರತೆ ಮತ್ತು ಪ್ರಬಲ ದಾಳಿಯ ಸಾಮರ್ಥ್ಯದ ಕಥನವನ್ನು ಭೂಮಿ ಹಾಗೂ ದೂರದ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳು ಸಾಕ್ಷೀಕರಿಸುವಂತಹ ನೈಜ ವೀರರ ಪಡೆಯಿದು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ನಿನ್ನೆ ಆರಂಭವಾದ 4 ದಿನಗಳ ಕಾರ್ಯಕ್ರಮವು ದೂರಸಂಪರ್ಕ, ಡಿಜಿಟಲ್ ಸಂಪರ್ಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಲ್ಲಿ ಭಾರತದ ಗಮನಾರ್ಹ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಐಎಂಸಿ 2026 ವಿಷಯವು ಸ್ಕೇಲ್ ವಿತೌಟ್ ಬೌಂಡರೀಸ್ ಆಗಿದ್ದು, ಇದು ಡಿಜಿಟಲ್ ನಾವೀನ್ಯತೆ, ಮುಂದಿನ ಪೀಳಿಗೆಯ ಸಂಪರ್ಕ ಮತ್ತು ತಂತ್ರಜ್ಞಾನ ನೇತೃತ್ವದ ಬೆಳವಣಿಗೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಭಾರತೀಯ ಮೊಬೈಲ್ ಕಾಂಗ್ರೆಸ್ ವೇದಿಕೆಯು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ವಿಕಾಸ ಮತ್ತು ಡಿಜಿಟಲ್ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಇಂದು ದೇಶದ ಪ್ರತಿಯೊಂದು ಜಿಲ್ಲೆಗೂ 5G ಸಂಪರ್ಕ ತಲುಪಿದೆ. ಭಾರತದಾದ್ಯಂತ 5G ಸಂಪರ್ಕವನ್ನು ನಿರ್ವಹಿಸಲು ಪ್ರಸ್ತುತ 550,000 ಹೆಚ್ಚು ಬೇಸ್ ಸ್ಟೇಷನ್ಗಳಿವೆ ಎಂದು ಹೇಳಿದರು. ಬಳಿಕ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಂತ್ರಜ್ಞಾನವು ಕೊನೆಯ ಹಳ್ಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಎಂಬುದು ಪ್ರಧಾನಿ ಆಶಯವಾಗಿತ್ತು. ತಂತ್ರಜ್ಞಾನದ ಪ್ರಸರಣವು ಕೈಗೆಟುಕುವ ದರದಲ್ಲಿದ್ದಾಗ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹಾಗೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಎಸ್ಟಿ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ತೊಡಕುಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳೀಕರಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಮುಖ್ಯ ಉದ್ದೇಶವಾಗಿದೆ. ಈ 5 ಅಂಶಗಳ ಪ್ರಸ್ತಾವನೆಯು ಪ್ರಕ್ರಿಯೆ ಸುಧಾರಣೆಗಳು, ರಚನಾತ್ಮಕ ಸುಧಾರಣೆಗಳು, ಜೀವನ ಮತ್ತು ವ್ಯಾಪಾರ ನಿರ್ವಹಣೆಯ ಸುಲಭೀಕರಣ, ಸೇವಾ ರಫ್ತು ಮತ್ತು ಇ-ಕಾಮರ್ಸ್ನಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವುಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇವರ ಅಂತ್ಯಕ್ರಿಯೆಯು ಇಂದು ಸಂಜೆ 4 ಗಂಟೆಗೆ ಪುಣೆ ಸಮೀಪದ ಡಾಂಜೆಯಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಮಹಾರಾಷ್ಟ ಸರ್ಕಾರ ನಿರ್ಧರಿಸಿದೆ. ಡಾಂಜೆಯಲ್ಲಿರುವ ನಾನಾ ಪಾಟೇಕರ್ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದಲ್ಲಿ ತಮ್ಮ ಶ್ರೇಷ್ಠ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದ ನಟ ದಶಕಗಳ ಸುದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದರು. 3 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲಿ ಜೋಡಿಯು ರೊಮೇನಿಯಾದ ಎಡ್ವರ್ಡ್ ಅಯೋನಿಸ್ಕ್ ಮತ್ತು ಬರ್ನಾಡೆಟ್ ಸ್ಟೋಕ್ಸ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಡಬ್ಲ್ಯೂಟಿಟಿ ಗ್ರ್ಯಾಂಡ್ ಸ್ಮ್ಯಾಶ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. 5ನೇ ಶ್ರೇಯಾಂಕಿತ ಭಾರತೀಯ ಜೋಡಿಯು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 11-9, 13-11, 11-3 ಅಂತರದಲ್ಲಿ ಗೆದ್ದು ಅಂತಿಮ 4ರ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತು. ಆದಾಗ್ಯೂ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾನವ್ ಠಕ್ಕರ್ ಅವರು ಫ್ರಾನ್ಸ್ನ 7ನೇ ಶ್ರೇಯಾಂಕಿತ ಆಟಗಾರ ಅಲೆಕ್ಸಿಸ್ ಲೆಬ್ರನ್ ವಿರುದ್ದ 0-3 ಅಂತರದಲ್ಲಿ ಸೋತು ರೌಂಡ್ ಆಫ್ 32 ಹಂತದಲ್ಲೇ ಹೊರಬಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಒಂದು ಗಂಟೆ 21:04 ಈ ಸಮಯ ನಮ್ಮ ನಾಡು ಕಾರ್ಯಕ್ರಮದ್ದು. ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆಯೇ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ನಿಮ್ಮ ಊರಿನ ಬಗ್ಗೆ, ಊರಿನ ಪರಿಸರ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಹಾಗೆಯೇ ನಿಮ್ಮ ಕಡೆ ಭಾಷೆ ಹೇಗೆ ಬದಲಾಗತ್ತೆ, ಆಚಾರ ವಿಚಾರ ಆಹಾರ ಹೀಗೆ ಎಲ್ಲದರ ಬಗ್ಗೆ ನೀವು ವಿವರವಾಗಿ ಸರಳವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಒಂದು ಅವಕಾಶ ನಮ್ಮ ನಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ. ಈ ಎರಡು ಸಂಖ್ಯೆಗೆ ಕರೆ ಮಾಡಿ ನೀವು ಈ ಸಮಯ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆ ಮಾಡಬಹುದು. 0802-237-799 ಒಂದು ದೂರವಾಣಿ ಸಂಖ್ಯೆ. ಎರಡನೇದು 0802-226-3927 ಎರಡು ದೂರವಾಣಿ ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಈ ಕ್ಷಣ ಮಾತನಾಡಬಹುದು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಗೆಳೆಯರೊಬ್ರು ಬೆಳಗಾಂನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಿ?
1: ಬೆಳಗಾವಿಯಿಂದ ಮಹೇಶ್ ಸರ್.
0: ಮಹೇಶ್, ಮಹೇಶ್ ಏನ್ ಮಾಡ್ಕೊಂಡಿದ್ರಿ?
1: ನಾವು ನೇಕಾರಿಕೆ ಸರ್, ಮಗ್ಗ ನೇಯ್ತೇವೆ ಸರ್.
0: ನೇಕಾರಿಕೆ ಮಾಡ್ಕೊಂಡಿದ್ರಿ? ಇವತ್ತಿನ ಈ ಕಾರ್ಯಕ್ರಮ ನಮ್ಮ ನಾಡು, ನಿಮ್ಮ ಊರು ಬೆಳಗಾವಲ್ಲಿ ಯಾವ ಊರು?
1: ಬೆಳಗಾವಲ್ಲಿ ಕಾಸಬಾಗ ಅಂತ ಬರುತ್ತೆ ಸರ್.
0: ಊರಿನ ಬಗ್ಗೆ ತಿಳಿಸ್ತೀರಾ?
1: ಊರಿನ ಬಗ್ಗೆ ಅಂದ್ರೆ ನಮ್ಮ ಬೆಳಗಾವಲ್ಲಿ ತಂಪು ವಾತಾವರಣ ಇದೆ ಸರ್. ಈಗ ಸಲ ಗರ್ಮ ಗರ್ಮ ಹಾಕಿದೆ, ಆದ್ರೂ ಬೆಳಗಾವಲ್ಲಿ ಕೋಲ್ಡ್ ಅಂತ ಎಲ್ಲಾರು ಇದನ್ ಮಾಡ್ತಾರ್ರಿ. ಕೋಲ್ಡ್ ಅಂತ ಮಾಡ್ತಾರೆ. ಇಲ್ಲಿ ಬೆಳಗಾವಲ್ಲಿ ಸ್ಪೆಷಲ್ ಅಂದ್ರೆ ಕುಂದಾ ಸರ್. ಇಲ್ಲಿ ಬೆಳಗಾವಲ್ಲಿ ಯಾರು ಯಾರು ಬಂದ್ರು ಬೆಳಗಾವಲ್ಲಿ ಕುಂದಾ ತಗೊಂಡ್ ಹೋಗ್ತಾರೆ.
0: ಹೌದ್ರಿ.
1: ಇಲ್ಲಿ ಬೆಳಗಾವಲ್ಲಿ ಸ್ವಲ್ಪ ಮಗ್ಗ ನೇಕಾರಿಕೆ ಬಹಳ ಇದೆ ಸರ್. ಎಲ್ಲಾರು ಮಗ್ಗದ ಉದ್ಯೋಗನ ಬಹಳ ಮಾಡ್ತಾರೆ ಸರ್. ಕಸ್ಬಾ ಗುಣ ಅಂತ ಎಲ್ಲ ನಮ್ ಸೀರೆ ತಯಾರು ಮಾಡ್ತೇವೆ ಸರ್. ಇದೇ ಸರ್, ಇದೇ ನಮ್ದು ಬೆಳಗಾವಿಯಿಂದ
0: ವಿಶೇಷತೆ.
1: ವಿಶೇಷತೆ ಸರ್.
0: ನಿಮ್ಮ ಸೀರೆಗಳು ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ವಿಭಾಗಕ್ಕೂ ಹೋಗುತ್ತಾ? ಎಲ್ಲ ರಾಜ್ಯಕ್ಕೂ ಹೋಗುತ್ತಾ?
1: ಎಲ್ಲಾ ರಾಜ್ಯಕ್ಕೆ ಹೋಗುತ್ತೆ ಸರ್. ಎಲ್ಲಾ ರಾಜ್ಯಕ್ಕೆ ಹೋಗುತ್ತೆ. ಎಲ್ಲಾ ಇಲ್ಲಿ ಎಲ್ಲಾ ಪವರ್ ಲೂಮ್ ಸರ್, ಎಲೆಕ್ಟ್ರಿಕಲ್ ಪವರ್ ಲೂಮ್, ಎಲೆಕ್ಟ್ರಿಕಲ್ ಜಕಾಡೋದು.
0: ರೇಷ್ಮೆ ಸೀರೆಗಳ ಅಥವಾ ಹೇಗೆ ಸೀರೆಗಳ?
1: ತಾನಾ ವಾರ್ಪು ಬರುತ್ತೆ ಸರ್, ಅದ ಗಡವಾಲ್ ಅಂತ ಬರುತ್ತೆ. ಆ ತರ ಸೀರೆ ರೇಷ್ಮೆ ಸೀರೆಗಳು ಅದಾವೆ. ತಾನಾ ವಾರ್ಪು, ಪಾಲಿಸ್ಟರ್ ಎಲ್ಲಾ ಇದೆ ಸರ್.
0: ಕಾಟನ್ ಎಲ್ಲವೂ ಇದಾವೆ.
1: ಕಾಟನ್ ಎಲ್ಲವೂ ಇದೆ ಸರ್.
0: ಆಯ್ತು ಆಯ್ತು. ಇನ್ ಕುಂದಾ ಬಗ್ಗೆ ನಾವ್ ಹೇಳೋದೇ ಬೇಡ. ಬೆಳಗಾವ್ ಕುಂದಾ ಅಂದ್ರೆ ಗೊತ್ತಿಲ್ಲದೆ ಇರೋರು ಬಹುತೇಕ ಕಡಿಮೆ ಅಂತ ಹೇಳ್ಬೋದು ಅಲ್ವಾ? ನಿಮ್ಗೆ ಯಾವ ಸ್ವೀಟ್ ಇಷ್ಟ ಬೆಳಗಾವ್ನವರಾಗಿ? ಕುಂದಾ ಬಿಟ್ಟು ಹೇಳಿ, ಕುಂದಾ ನಿಮ್ಗೆ ಇಷ್ಟ ಆಗ್ಲೇಬೇಕು.
1: ಕುಂದಾ ಬಿಟ್ಟು ಅಂದ್ರೆ ನಮ್ಗೆ ಮೈಸೂರ್ ಪಾಕ್ ಸರ್.
0: ಮೈಸೂರ್ ಪಾಕ್ ಇಷ್ಟ?
1: ಮೈಸೂರ್ ಪಾಕ್ ಇಷ್ಟ ಸರ್.
0: ಮೈಸೂರ್ಗೆ ಬಂದಿದ್ದೀರಿ?
1: ಮೈಸೂರ್ ಬಂದೆ ಸರ್.
0: ಬಂದಿದ್ದೀರಿ?
1: ಬಂದಿದೆ ಸರ್.
0: ಮೈಸೂರ್ ಪಾಕ್ ಬಗ್ಗೆ ಗೊತ್ತಿದೆ ಹಾಗಾದ್ರೆ?
1: ಗೊತ್ತಿದೆ ಸರ್.
0: ಇಲ್ಲ ಏನ್ ಕೇಳಲ್ಲ ಬಿಡಿ. ಮೈಸೂರ್ ಪಾಕ್ ತುಂಬಾ ಖುಷಿ ಆಯ್ತು.
1: ನೇಕಾರಿಕೆ ಮಾಡ್ತಾನೆ ನಿಮ್ದು, ಎಲ್ಲಾ ಕಾರ್ಯಕ್ರಮ ನಾವು ಕೇಳ್ತಾ ಇದ್ದೀವಿ.
0: ಆಯ್ತು ಆಯ್ತು, ಒಳ್ಳೇದಾಗ್ಲಿ.

0: ನಮ್ಮ ಗೆಳೆಯರೊಬ್ರು ಸಿದ್ಧರಿದ್ದಾರೆ ಮಾತನಾಡಬೇಕು ಅಂತ. ಬೆಂಗಳೂರಿಂದಾನೇ ಕರೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾವ ಏರಿಯಾ ನೋಡೋಣ, ಅವರಿಂದಾನೇ ಕೇಳೋಣ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ.
1: ಶಂಕರ್.
0: ಶಂಕರ್. ಶಂಕರ್ ಪೂರ್ತಿ ಹೆಸರು?
1: ಭವಾನಿ ಶಂಕರ್ ಅಂತ.
0: ಭವಾನಿ ಶಂಕರ್, ಯಾಕೆಂದ್ರೆ ಶಿವಶಂಕರ್ ಹೀಗೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ.
1: ಹೌದೌದು.
0: ಶಂಕರ್ ಪ್ರಸಾದ್ ಅಂತೆಲ್ಲ ಇರುತ್ತೆ, ಸೊ ಹಾಗಾಗಿ ಭವಾನಿ ಶಂಕರ್ ನೀವು.
1: ಹೌದೌದು.
0: ಯಾವ ಏರಿಯಾ ಅಂದ್ರಿ?
1: ವಿಜಯನಗರ, ಬೆಂಗಳೂರು.
0: ವಿಜಯನಗರ, ಬೆಂಗಳೂರು. ವಿಜಯನಗರದ ಬಗ್ಗೆ ಬಹುತೇಕ ನಮ್ಮ ಕೇಳುಗರಿಗೆ ಗೊತ್ತಿರುತ್ತೆ, ಆದ್ರೂ ಗೊತ್ತಿಲ್ಲದೆ ಇರೋ ವಿಷಯ ನೀವೇನು ಹೇಳ್ತೀರಿ ಅಂತ ನೋಡೋಣ ಅಂತ.
1: ಆಯ್ತು.
0: ನಮ್ಮ ನಾಡು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ನೀವು ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಿ.
1: ಹೌದು.
0: ವಿಜಯನಗರದ ಬಗ್ಗೆ ಏನು ಹೇಳ್ತೀರಿ ಹೇಳಿ.
1: ವಿಜಯನಗರ ಬಡಾವಣೆಯಲ್ಲಿ ಹೇಳಬೇಕು ಅಂದ್ರೆ ಸಾಕಷ್ಟು ಪಾರ್ಕ್ ಗಳಿದೆ, ಮಾರ್ಕೆಟ್ ಇದೆ, ಒಡೆಯ ಮಾರ್ಕೆಟ್ ಅಂತ ಕಟ್ಟಿದ್ರು, ಚೆನ್ನಾಗಿದೆ. ಇನ್ನ ಅಲ್ಲಿ ಇನ್ನ ಬಿಸ್ನೆಸ್ ಅಷ್ಟು ಬಹಳ ಮುಂದುವರಿತಾ ಇಲ್ಲ, ಬಹಳ ಚಂದ ಕಟ್ಟವೆ. BBMP ಏರಿಯಾ ಕಾನ್ಸ್ಟಿಟ್ಯೂನ್ಸಿ
0: ವತಿಯಿಂದ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸರ್ಕಾರದ ವತಿಯಿಂದ.
1: ಹೌದು. ಆಮೇಲೆ ಪಾರ್ಕ್ ಗಳು ಚೆನ್ನಾಗಿದೆ ನಮ್ಮ ಬಡಾವಣೆಯಲ್ಲಿ. ರಸ್ತೆಗಳು ಪರವಾಗಿಲ್ಲ, ಈಗ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ಹೋಟ್ಲುಗಳು ಈಗ ಚೆನ್ನಾಗಿ ಇದೆ, ಪರವಾಗಿಲ್ಲ. ಇರೋದು ಸುತ್ತಮುತ್ತಲು ಕದಂಬ ಇದೆ, ಶಾಂತಿ ಸಾಗರ್ ಹೋಗಿ ಚೇಂಜ್ ಆಗಿ ಮೊದಲ ನೇಮ್ ಚೇಂಜ್ ಆಯ್ತು. ಈಗ
0: ಅಲ್ಲ, ಹೆಸರುಗಳು ಬೇಡ. ಹೋಟ್ಲುಗಳು ಚೆನ್ನಾಗಿದೆ ಒಟ್ಟು.
1: ಶಿವಸಾಗರ್ ಅಂತ
0: ಹೋಟ್ಲುಗಳೆಲ್ಲ ಚೆನ್ನಾಗಿದೆ.
1: ಹೌದು.
0: ಆಯ್ತು. ಅಲ್ಲ, ಈಗ ವಿಜಯನಗರದಲ್ಲಿ ಚಂದ್ರ ಲೇಔಟ್ ಈ ಕಡೆಗೆ ತುಂಬಾ ಜನ ಓದುವುದಕ್ಕೆ ಬರ್ತಾರೆ, ಕರ್ನಾಟಕದಿಂದ ಎಲ್ಲ ಭಾಗದ ಜನ ಇಲ್ಲಿಗೆ ಬರ್ತಾರೆ.
1: ಅದೊಂದು KS IAS ಎಕ್ಸಾಮ್ ಬರೆಯಕ್ಕೆ ಅಂತಾನೆ ಬರ್ತಾರೆ. ಇಲ್ಲಿ ಟ್ಯೂಷನ್ಗಳು ನಡೀತಾ ಇದೆ ಬಹಳ. ವಿಜಯನಗರ, ಚಂದ್ರ ಲೇಔಟ್ ಬಡಾವಣೆ, ಮಾರನಹಳ್ಳಿ,
0: ಮಾರುತಿ ನಗರ,
1: ಟ್ಯೂಷನ್ ಸೆಂಟರ್ ಗಳು ಬಹಳ ಇದೆ, ಕಲಿತಾ ಇದಾರೆ. ಬಹಳ ಬಹಳ ಇನ್ಸ್ಟಿಟ್ಯೂಟ್ ಗಳು ಬಹಳ ಇದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದೇ ಕಲಿಸುವಂತ.
0: ಅಲ್ಲ, ಬೆಂಗಳೂರಿನ ಬೇರೆ ಎಲ್ಲ ನಗರಗಳಿಗೆ ಹೋಲಿಸಿದ್ರೆ ವಿಜಯನಗರ ಒಂದು ಈ ಒಂದು ಪಾಯಿಂಟ್ ಅಲ್ಲಿ ಅಥವಾ ಈ ಒಂದು ವಿಷಯದಲ್ಲಿ ವಿಶೇಷ ಅನ್ಸುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ?
1: ಹೌದೌದು, ಅದೇ ಇದೇ ವಿಶೇಷ. KS IAS ಎಕ್ಸಾಮ್ ಬರೆಯಕ್ಕೆ ಟ್ಯೂಷನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರಲ್ಲ, ಯಾವ ಏರಿಯಾದಲ್ಲೂ ಈ ಬಡಾವಣೆಯಲ್ಲಿ ಇದ್ದಂಗಿಲ್ಲ,
0: ಇಷ್ಟು ಹೆಚ್ಚಾಗಿಲ್ಲ ಇದೆ, ಇಷ್ಟು ಹೆಚ್ಚಾಗಿಲ್ಲ, ಜಾಸ್ತಿ ಇಲ್ಲಿದೆ.
1: ಹೌದೌದು, ಎಲ್ಲ ಬಹಳ ಕಡೆಯಿಂದ ಬರ್ತಾರೆ, ಕರ್ನಾಟಕ.
0: ಹೌದು ಹೌದು,
1: ಕಡೆಯವರು ಎಲ್ಲ ಕಲಿಯೋದಕ್ಕೆ.
0: ಹೌದು. ಆಯ್ತು ಶಂಕರ್. ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?

0: ಕೇಳ್ತಾ ಇರ್ತೀನಿ ಎಲ್ಲ ಎಫ್ ಎಂ ರೈನ್ಬೋ ಅಂತೀನಿ, ಎಫ್ ಎಂ ವಿವಿಧ ಭಾರತಿ ರೈನ್ಬೋ ಎಲ್ಲ ಕೇಳ್ತಾ ಇರ್ತೀನಿ. ನಮ್ಮ ಮೆಚ್ಚಿನ ಚಿತ್ರಗೀತೆಗಳು ಆಗ್ತಿರಲ್ಲ 1-2.
1: ಹೌದು ಹೌದು ಹೌದು ಹೌದು.
0: ಈಗ ಬರಲ್ಲ ಅದು,
1: ಈಗಿಲ್ಲ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
0: ಯಾವತ್ತದು?
1: ಪ್ರತಿದಿನ ಇರುತ್ತೆ, ಬೆಳಗ್ಗೆ 12:05 ಒಂದ್ ಗಂಟೆವರೆಗೂ. ಹೌದು, ಈಗ ಟೈಮ್ ಮುಗಿದಿದೆ. ಆದ್ರೆ ವಾರದ ಅಂತ್ಯದಲ್ಲಿ ಚಿಕ್ಕ ಮಕ್ಕಳು ಕರೆ ಮಾಡಬಹುದು, ಅದು ಅದು ಒಂದು ವಿಶೇಷತೆ ಇದೆ. ಹಾಗೇನೆ SMS ಮುಖಾಂತರ, ಅಂದ್ರೆ ಸಂದೇಶ ಕಳಿಸೋದ್ರ ಮುಖಾಂತರ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ಶನಿವಾರ ಮತ್ತು ಭಾನುವಾರ ಸಂದೇಶಗಳನ್ನ ಆಧರಿಸಿದ ನಿಮ್ಮ ಇಷ್ಟದ ಚಿತ್ರಗೀತೆಗಳಿಗೆ ಪ್ರಸಾರ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಧನ್ಯವಾದಗಳು ಶಂಕರ್, ಕರೆ ಮಾಡಿದಕ್ಕೆ ಖುಷಿಯಾಗಿರಿ. ಏನ್ ಮಾಡ್ಕೊಂಡಿದ್ದೀರಿ ಅಂದ್ರೆ ನೀವು?
0: ನಾನು ಇನ್ಶೂರೆನ್ಸ್ ಅಡ್ವೈಸರ್.
1: ಇನ್ಶೂರೆನ್ಸ್ ಅಡ್ವೈಸರ್. ಅಲ್ಲ, ಒಂದ್ ಲೈನ್ ಅಲ್ಲಿ ಇಡೀ ಜನತೆಗೆ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ?
0: ನಾವು ಆರೋಗ್ಯ ಇದ್ದಾಗಲೇ ನಾವು ಆರೋಗ್ಯ ಪಾಲಿಸಿ ತಗೊಳ್ಳೋದು ಒಳ್ಳೇದು. ಯಾಕೆಂದ್ರೆ ನಮ್ಮ ಆರೋಗ್ಯ ಕೆಟ್ಟಾಗಿ ತಗೊಂಡ್ರೆ ಅದಕ್ಕೆ ಉಪಯೋಗ ಆಗೋದು ಬಹಳ ಕಡಿಮೆ. ಏನಕ್ಕೆ ಅಂತೀರಾ, ಅದು ಅವರು ಲಿಮಿಟ್ ಹಾಕ್ಬಿಡ್ತಾರೆ, ಸಬ್ ಲಿಮಿಟ್ ತರ 2 ವರ್ಷ ವೈಟಿಂಗ್ ಪೀರಿಯಡ್ ಅಂತ. ನಾವು ಆರೋಗ್ಯದಾಗ ತಗೊಂಡಾಗ ವೈಟಿಂಗ್ ಪೀರಿಯಡ್ ಬರಲ್ಲ. ಆಫ್ಟರ್ ದಿ 2 ಇಯರ್ಸ್ ಎನಿ ಸರ್ಜರಿ ಎನಿ ಕ್ಲೈಮ್ ವಿಲ್ ಗೆಟ್ ಎ ಕ್ಲೈಮ್ ಫ್ರಮ್ ದಿ ಕಂಪನಿ. ದಟ್ ಇಸ್ ಬೆಟರ್, ಯು ಹ್ಯಾವ್ ಟು ಟೇಕ್ ಪಾಲಿಸಿ ವೆನ್ ಯುವರ್ ಗುಡ್ ಹೆಲ್ತ್. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಕಸ್ಟಮರ್.
1: ಓಕೆ
0: ಓಕೆ.
1: ಒಟ್ಟಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾರೇ ಆಗ್ಲಿ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರೋದು ಒಂದ್ ಪಾಲಿಸಿ ತಗೊಳ್ಳೋದು ಒಳ್ಳೇದು.
0: ಆಯ್ತು
1: ಒಳ್ಳೇದು ಆಯ್ತು ಶಂಕರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು.
0: ನಮಸ್ತೆ.
1: ನಮಸ್ಕಾರ.

0: ಮುಂದಿನ ಕರೆ ಎಲ್ಲಿಂದ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾಗಭೂಷಣ್ ಅಂತ ಹೇಳ್ಬಿಟ್ಟು ಹೊಳಲ್ಕೆರೆ ತಾಲೂಕು ಅರಸನಘಟ್ಟ ಗ್ರಾಮದಿಂದ ಮಾತಾಡ್ತಿರೋದು.
0: ನಾಗಭೂಷಣ್?
1: ಹೌದು ಸರ್. ನಮಸ್ತೆ.
0: ಏನ್ ಮಾಡ್ಕೊಂಡಿದಿರಿ?
1: ರೈತ ಸರ್.
0: ರೈತರು? ಏನ್ ಬೆಳೆ ಇಟ್ಟಿದಿರಿ?
1: ಅಡಿಕೆ ಜೋಳ ಬೆಳೆದಿದೀವಿ ಸರ್.
0: ಈ ಸರಿ ಸ್ವಲ್ಪ ಮಳೆ ತೊಂದರೆ ಕೊಡ್ತಾ ಇದೆ.
1: ಅಭಾವ ಸ್ವಲ್ಪ ಇದೆ, ತೊಂದರೆ ಕೊಡ್ತಾ ಇದೆ.
0: ನೀವು ಕೃಷಿ ಹೊಂಡ ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನೀರನ್ನ ಅಂತರ್ಜಲ ವ್ಯವಸ್ಥೆನ ಹೆಚ್ಚು ಮಾಡೋದು ಆತರದ್ದು?
1: ಆ ತರದ್ದು ಏನ್ ನಮ್ ಕಡೆ ಬಂದಿಲ್ಲ ಸರ್. ಇನ್ನು ಭದ್ರಾ ಮೇಲ್ದಂಡೆ ನೀರಿನ್ನು ಬಿಡ್ತಾ ಇದಾರೆ, ಪ್ರತಿ ಹಳ್ಳಿಗೂ ಬಿಡ್ತಾ ಇದಾರೆ. ಅಲ್ಲಿ ಹೊಳಲ್ಕೆರೆಗೆ ಬಂದಿದೆ, ಮಾಜಿ ಶಾಸಕರು ನಮ್ಮ MLA ಚಂದ್ರಪ್ಪ ಸರ್ ಅವ್ರ ಕಡೆಯಿಂದ ಬಂದಿದೆ, ಎಲ್ಲಾರ ಕಡೆಯಿಂದ ಬಂದಿದೆ. ಸೊ ಇನ್ನೂ ನಮ್ಮ ಹಳ್ಳಿಗಳಿಗೆ ತಲುಪಿಲ್ಲ ಭದ್ರಾ ನೀರು.
0: ಡ್ರಿಪ್ ಇರಿಗೇಷನ್ ಅದೆಲ್ಲ ಮಾಡ್ಕೊಂಡಿದ್ದೀರಾ?
1: ಹೌದು ಸರ್, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡ್ಕೊಂಡಿದೀವಿ. ನಾವು ಮಾಡ್ಕೊಂಡಿದೀವಿ.
0: ನಿಮ್ಮೂರಿನ ಬಗ್ಗೆ?
1: ನಮ್ಮೂರಿನ ಬಗ್ಗೆ ಸರ್ ಹೇಳ್ಬೇಕು ಎಮ್ಮೆ ಅಂತ ಅಂದ್ರೆ, ಅತಿ ಹೆಚ್ಚಾಗಿ ಅಡಿಕೆ ಬೆಳಿತೇವೆ ಸರ್ ನಮ್ಮ ಕಡೆ. ಆದ್ರೂ ಇಂತ ಮಳೆಗಾಲ ಆಗ್ಬಿಟ್ರೆ ತುಂಬಾ ಕಷ್ಟ ಸರ್ ಜೀವನ ಮಾಡೋದು. ಅಡಿಕೆನೋ ಬೆಳಿತೀವೋ ಏನೋ ಅನ್ನೋದು ಸ್ವಲ್ಪ ಡೌಟ್ ಇದೆ. ಇಂತ ಮಳೆಗಾಲ ಆಗ್ಬಿಟ್ರೆ ಬೋರ್ಗಳಲ್ಲಿ ನೀರು, ಅಂತರ್ಜಲದಿಂದ ನೀರು ಬರ್ತಕ್ಕಂತ ನೀರುಗಳೇ ನಿಂತೋಗಿದಾವೆ. ಇನ್ನ ಮುಂದಿನ ಬರುವ ದಿನಗಳಲ್ಲಿ ಕುಡಿಲಿಕ್ಕೂ ಸಹ ನೀರು ಸಿಗುತ್ತೆ ಏನೋ ಅನ್ನುವ ಒಂದು ಡೌಟ್ ಇದೆ.
0: ಅಲ್ಲ, ಇದ್ರ ಬಗ್ಗೆ ನೀವೆಲ್ಲ ಸಂಘ ಸಂಸ್ಥೆಯವರು, ರೈತರ ಒಕ್ಕೂಟದವರು ಎಲ್ಲರೂ ತಂತ್ರಜ್ಞರನ್ನ ಅಂದ್ರೆ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿರೋರ್ನ ಆಗಾಗ್ಗೆ ಭೇಟಿ ಮಾಡ್ತಾ ಏನ್ ಮಾಡಬಹುದು ಅಂದ್ರೆ ಮುಂದಾಲೋಚನೆ, ಇನ್ ಮುಂದೆ ನೆಕ್ಸ್ಟ್ ಇಯರ್ ಇದೇ ತರ ಪರಿಸ್ಥಿತಿ ಬರಬಹುದು, ಬರದೇನು ಇರಬಹುದು ಅಲ್ವಾ? ಹಾಗಾಗಿ ನಾವು ಏನ್ ಕ್ರಮ ತಗೊಂಡ್ರೆ ಒಳ್ಳೇದು ಆ ತರದ ಬಗ್ಗೆ ಯೋಚನೆ ಮಾಡ್ತಾ ಆ ನಿಟ್ಟಲ್ಲಿ ಕೆಲಸ ಮಾಡ್ತೀರಾ?
1: ಹೌದು ಸರ್, ಮಾಡ್ಬೇಕು ಸರ್. ಎಲ್ಲಾ ಊರಿನ ಮುಖಂಡರುಗಳು
0: ಒಂದಾಗ್ಬೇಕು, ಒಗ್ಗೂಡ್ಬೇಕು. ಆ ನಿಟ್ಟಲ್ಲಿ ಒಂದು ಪ್ರಯತ್ನ ಮಾಡಿ ನಾಗಭೂಷಣ್, ನೀವೇ ಒಂದು ಒಂದು ಸ್ಪಾರ್ಕ್ ತಗೊಳ್ಳಿ, ಒಂದು ಕೆಲಸ, ಒಂದು ಇನಿಷಿಯೇಟ್ ತಗೊಳ್ಳಿ, ಮುನ್ನುಗ್ಗಿ. ಇವತ್ತಿಂದ ಇದುವರೆಗೂ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಡಿ, ಇನ್ ಮುಂದೆ ಆದ್ರೂ ಆ ಕೆಲಸ
1: ಮಾಡೋಣ.
0: ಕಾರ್ಯಕ್ರಮ ಎಲ್ಲರೂ ಕೇಳ್ತಾ ಇದಾರೆ ಅಂತ ಅನ್ಕೋತೀನಿ, ಅಥವಾ ಕೇಳದೆ ಇರೋರ್ಗೂ ಹೇಳಿ ಕಾರ್ಯಕ್ರಮದಲ್ಲಿ ನಾನು ಹೇಳಿದೀನಿ ಅಂತ. ಸೊ ಖಂಡಿತ ನಿಮ್ಗೆ ಸಪೋರ್ಟ್ ಸಿಗತ್ತೆ ಅಲ್ವಾ? ಇನ್ನು ನಿಮ್ಮ ಊರಿನ ಬಗ್ಗೆ ಬೇರೆ ಇನ್ನೇನಾದ್ರು ಮಾಹಿತಿ?
1: ಬೇರೆ ಇದೆ ಸರ್, ನಮ್ಮ ರೈತರ ಜೀವನ ಇನ್ನೇನ್ ಸರ್.
0: ಅಲ್ಲ, ನಿಮ್ಮ ಊರಿನ ವಿಶೇಷತೆ ಇವತ್ತು ನಮ್ಮ ನಾಡು ಈ ಕಾರ್ಯಕ್ರಮ ಅಲ್ವಾ? ನಮ್ಮ ನಾಡು ಅಂದ್ರೆ ನಮ್ಮೂರು. ಈಗ ನಿಮ್ಮೂರಿನ ಬಗ್ಗೆ ನಿಮಗ್ ಗೊತ್ತಿರೋಷ್ಟು ನನಗೆ ಖಂಡಿತ ಗೊತ್ತಿರಲ್ಲ ಅಲ್ವಾ?
1: ಹೌದು ಸರ್.
0: ಹಾಗಾಗಿ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಕೇಳುಗರಿಗೂ ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರೋರು ಇರ್ತಾರೆ. ಆ ಗೊತ್ತಿಲ್ಲದೆ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಗೊತ್ತಿಲ್ಲದವರಿಗೆ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಸರ್, ನಮ್ ಕಡೆ ಯಾವಾಗ್ಲೂ ಏನಿಲ್ಲ ಅಂತ ಅಂದ್ರು ಮಳೆ, ಎಷ್ಟೇ ಮಳೆ ಬರಗಾಲ ಬಂದ್ರು ಕೂಡ ಅತಿ ಹೆಚ್ಚಾಗಿ ನೀರುಗಳು ಬೋರ್ಗಳಲ್ಲಿ ಇಂಪ್ರೂವ್ ಆಗ್ತಿತ್ತು. ಒಂದೆರಡು ಮೂರು ವರ್ಷ ಮಳೆ ಹೋದ್ರು ಸಹ ಬೋರ್ಗಳಲ್ಲಿ ನೀರು ಬರ್ತಿತ್ತು. ಅಂತ ವಿಶೇಷತೆ ಇದ್ದ ನಮ್ಮ ಊರು ಅರಸನಘಟ್ಟ. ಸೊ ಈ ದಿನಗಳಲ್ಲಿ
0: ಇವತ್ತು ಕಷ್ಟಕರ ಅನ್ಸ್ತಾ ಇದೆ.
1: ಕಷ್ಟಕರ? ಹೌದು ಸರ್,
0: ಯಾಕಂದ್ರೆ ನಮ್ಮ
1: ತುಂಬಾ ಕಷ್ಟಕರ.
0: ಕೋಲಾರದ ಭಾಗದಲ್ಲಿ ಈ ಕಡೆ ಸ್ವಲ್ಪ ಆತರ ಆಗ್ತಿತ್ತು ಅಂದ್ರೆ, ಸಾಕಷ್ಟು ಅಡಿಗಳು ಹೋದ್ರು ಕೂಡ ನೀರು ಸಿಗದೆ ಇರುವಂತಹ ವ್ಯವಸ್ಥೆಗೆ ಆಗ್ತಿತ್ತು. ಕಳೆದ ಕೆಲವು ವರ್ಷಗಳ ಹಿಂದೆ ತುಂಬಾ ಚೆನ್ನಾಗಿ ಮಳೆ ಆದ ನಂತರ ಪರವಾಗಿಲ್ಲ ಈಗ ಅಂತ ಅನ್ಬಹುದು ಅಲ್ವಾ? ಆದ್ರೆ ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ನೀವು ಹೇಳದಂಗೆ ಅಡಿಕೆ

0: ತೆಂಗು ಎಲ್ಲ ತುಂಬಾ ಚೆನ್ನಾಗಿತ್ತು.
1: ಚೆನ್ನಾಗಿತ್ತು.
0: ಇನ್ನು ಅಡಿಕೆಯಲ್ಲಿ ಬೇರೆ ಬೇರೆ ರೀತಿಯ ಅಡಿಕೆ ಇದೆಯಾ, ಹೇಗೆ ಏನನ್ಸುತ್ತೆ?
1: ಇದೆ ಸರ್, ಬೇರೆ ಬೇರೆ ರೀತಿಯ ಅಡಿಕೆನೇ ಇದೆ, ಬಟ್ ನಮ್ಮಲ್ಲಿ ಬೆಳೆಯೋದು ಇದೆ ಅಡಿಕೆ, ಒಂದೇ ರೀತಿಯ ಅಡಿಕೆನೆ.
0: ಓಕೆ. ಯಾಕಂದ್ರೆ ಶಿವಮೊಗ್ಗ ಭಾಗದಲ್ಲಿ ಹಾಲ್ ಅಡಿಕೆ ಅಂತಾರೆ, ಹೀಗೆ ಬೇರೆ ಬೇರೆ ಅಡಿಕೆಯ ಭಾಗಗಳಿರುತ್ತೆ, ಅದನ್ನ ಯೂಸ್ ಮಾಡೋದು ಅಂದ್ರೆ ಅದರ ಹೇಗೆ ಬಳಕೆ ಸಹ ಬೇರೆ ಆಗಿರುತ್ತೆ. ಪಾನ್ಗೊಂದು ಕೆಲವು ಹೋಗುತ್ತೆ.
1: ಹೌದು.
0: ಇನ್ನೇನು ಹೇಳ್ತೀರಿ, ನಿಮ್ಮ ಊರಿಗೆ ಯಾರಾದರೂ ಬರಬೇಕು ಅಂದ್ರೆ ಯಾವ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀರಿ?
1: ನಮ್ಮೂರಲ್ಲಿ ಅಂತ ವಿಶೇಷತೆ ಅಂದ್ರೆ ಇದೆ ಸರ್, ಹಿಲ್ಸ್ ಗುಡ್ಡ, ನಮ್ಮೂರು
0: ಬೆಟ್ಟ ಗುಡ್ಡ ಇದೆ.
1: ಇದೆ ಸರ್. ಕೆಲವರು ಹೊರಗಡೆಯಿಂದ ಬರ್ತಕ್ಕಂತ ಜನಗಳು ಈ ಗುಡ್ಡದ ಬಗ್ಗೆ ತುಂಬಾ ಇದ್ ಮಾಡ್ತಾರೆ ಸರ್. ಒಳ್ಳೆ ನೇಚರ್ ಇದೆ, ಒಳ್ಳೆ ಅಡಿಕೆ ತೋಟಗಳು, ಅಡಿಕೆ ಮರಗಳು, ಎತ್ತ ನೋಡಿದರು ಸುತ್ತಮುತ್ತಲು ಬರೀ ಮತ್ತೆ ಬೆಟ್ಟ ಗುಡ್ಡ ಮರಗಳು,
0: ಹಸಿರಿನ ಸಾಲು,
1: ಹಸಿರಿನ ಸಾಲು.
0: ಒಳ್ಳೆ
1: ವಾಸಿ, ಹೆಸರುವಾಸಿಯಾಗಿದೆ.
0: ಆಯ್ತು.
1: ಚನ್ನಗಿರಿ ಸರೌಂಡಿಂಗ್, ಒಳಕಿರ ಸರೌಂಡಿಂಗ್, ಇದು ನಮ್ದು ಒಂದ್ ಸ್ವಲ್ಪ ಹೆಸರುವಾಸಿಯಾಗಿದೆ ಸರ್.
0: ನಿಮ್ಮನೆ ಕರೆಯಲ್ವಾ?
1: ಕರೀತಾರೆ ಸರ್.
0: ಆಯ್ತು, ಒಳ್ಳೇದಾಗ್ಲಿ. ನಾಗಭೂಷಣ್ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ.
0: ಹೀಗೆ ನೀವು ಸಹ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡಬಹುದು. ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ. ಹಲೋ, ಹಲೋ, ಹಲೋ,
2: ಸರ್ ಹೇಳಿ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿದಿರಿ?
2: ಸರ್, ನಮ್ಮ ಮಾಗಡಿಯಿಂದ.
0: ಮಾಗಡಿಯಿಂದ? ಹಲೋ, ನಿಮ್ಮ ಹೆಸರು ಹೇಳಿ.
2: ನಮ್ಮ ಹೆಸರು ಮೈಲಾರ್ ಶೆಟ್ಟಿ ಅಂತ ಸರ್.
0: ಮೈಲಾರ್ ಶೆಟ್ಟಿ? ಏನ್ ಮಾಡ್ಕೊಂಡಿದಿರಿ
2: ಸರ್? ನಾವು ಉರಿ ಮಿಷಿನ್.
0: ಉರಿ ಮಿಷಿನ್?
2: ಉರಿ ಮಿಷಿನ್ ಅಂದ್ರೆ ರೇಷ್ಮೆ ಗೂಡು ಇದ್ ಮಾಡ.
0: ಮಗ್ಗ?
2: ಮಗ್ಗ.
0: ನಮ್ ಕಡೆನೂ ಜಾಸ್ತಿ ಇದೆ. ಶಿಡ್ಲಘಟ್ಟ, ವಿಜಯಪುರ, ದೇವನಹಳ್ಳಿ, ಎಲ್ಲ ಕೋಲಾರ ಈ ಭಾಗದಲ್ಲಿ ರೇಷ್ಮೆ ಮಗ್ಗ ತುಂಬಾ ಇರುತ್ತೆ ಅಲ್ವಾ? ಮಾಗಡಿ ಬಗ್ಗೆ ಇವತ್ತು ನಮ್ಮ ನಾಡು ಕಾರ್ಯಕ್ರಮ
2: ಸರ್. ನಮ್ದು ಮೊದಲೇ ಕೆಂಪೇಗೌಡರ ನಾಡು. ಬಗ್ಗೆ ಹೇಳಂಗಿಲ್ಲ, ಬಗ್ಗೆ ಮಾತಾಡಕ್ ಆಗಲ್ಲ ನಮ್ ಕೈಲಿ.
0: ಏನೋ ಆಗಸ್ಟ್ ಮಾತಾಡಿ.
2: ಏನ್ ಮಾತಾಡ ಸರ್ ಅವ್ರ ಬಗ್ಗೆ? ಇನ್ನೇನ್ ಮಾತಾಡೋದು?
0: ಅಲ್ಲ, ಮಾಗಡಿ ಬಗ್ಗೆ.
2: ಮಾಗಡಿ ಬಗ್ಗೆನೆ. ಮಾಗಡಿ ಸೂಪರ್.
0: ಸೂಪರ್ ಬಂಪರ್. ಅಲ್ಲ, ಮಾಗಡಿಯಲ್ಲಿ ಅವರೆಕಾಳು ಚೆನ್ನಾಗಿರತ್ತೆ. ಮಾಗಡಿ ಅವರೇ ತುಂಬಾ ವಿಶೇಷ. ಹಲಸಿನಣ್ಣು ಚೆನ್ನಾಗಿರತ್ತೆ.
2: ಮಾಗಡಿ ಅವರೇ ಅಂದ್ರೆ ಬಹಳ ಬೆಂಗಳೂರು ಎಲ್ಲಾ ಕಡೆ ಮುಂದಾಡೋಗ್ತಾರೆ. ಅದೀಗ ಸಿಗಲ್ವಾ ಸರ್?
0: ಈಗ ಸಿಗಲ್ಲ. ಹೌದು ಹೌದು ಹೌದು ಹೌದು, ಆ ಸೀಸನ್ ಅಲ್ಲಿ ಸಿಗತ್ತೆ. ಇನ್ನು ಸುತ್ತ ಬೆಟ್ಟಗಳಿದೆ. ಏನ್ ಏನ್ ನೀವು ಬೇಕಾದಷ್ಟು ಹೇಳ್ಬೋದಲ್ವಾ?
2: ಸಾವಂದೂರ್ಗ ಇದೆ, ಮಂಚನಬೆಲೆ ಇದೆ. ಹೇಳ್ಬೋದು, ಹೇಳಕ್ ನಮ್ಗೆ ಪದಗಳೇ ಸಿಗ್ತಲ್ಲ. ಇವತ್ತೇ ಪ್ರಥಮ ಸಿಕ್ಕಿರೋದು ಲೈನು.
0: ಓ, ಅದು ಖುಷಿ ಆಗ್ಬಿಟ್ಟಿದಿರಿ.
2: ಅದಕ್ಕೆ ಖುಷಿ, ಮಾತಾಡಕ್ಕೆ ಮಾತು ಬರ್ತಲ್ಲ.
0: ಆಯ್ತು, ಖುಷಿ ಜೊತೆಗೆ ಆ ಖುಷಿನ ಹಂಚ್ಕೊಂಡ್ರೆ ನನಗೂ ಖುಷಿ ಆಗತ್ತಲ್ಲ, ಕಾರ್ಯಕ್ರಮ ಕೇಳ್ತಾ ಇರೋರ್ಗೂ ಖುಷಿ ಆಗ್ಬಿಡುತ್ತೆ.
2: ಮಾತೇ ಬರ್ತಲ್ಲ ಸರ್.
0: ಆಯ್ತು,
2: ಮಾತಾಡಕ್ಕೆ ಮಾತು ಬರ್ತಲ್ಲ.
0: ಆಯ್ತು ಆಯ್ತು. ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ?
2: ಕೇಳ್ತಾ ಇರ್ತೀನಿ ಸರ್.
0: ಯಾವ ಕಾರ್ಯಕ್ರಮ ಕೇಳ್ತೀರಾ?
2: ಎನಿ ಟೈಮ್ ಕೇಳ್ತಾ ಇರ್ತೀವಿ ಅಂದ್ರೆ ನಮ್ಗೆ ಅಲ್ಲಿ ಮಿಷಿನ್ ಸೌಂಡ್ಗೆ ನಮಗೆ ಕೇಳ್ಸಲ್ಲ ಜಾಸ್ತಿ. ಹತ್ರ ಬಂದಾಗ ನಾವು
0: ಒಟ್ಟು ಚಾಲು ಇಟ್ಟಿರ್ತೀರಿ.
2: ಬೆಳಗ್ಗೆ 5:30 ಹಾಕ್ರೆ ಸಂಜೆ 10 ಗಂಟೆ ಓಡ್ತಾ ಇರ್ತದೆ.
0: ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ, ನೀವು ಅನ್ಕೊಂಡಿರೋದೆಲ್ಲ ಆಗ್ಲಿ.
2: ಸರಿ ಸರ್,
0: ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ನಮಸ್ತೆ.
0: ಆಯ್ತು ಆಯ್ತು. ಕೇಳಿದ್ರೆ ಹೀಗೆ ನೀವು ಸಹ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮೂರಿನ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ. ನಮ್ಮ ನಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಇನ್ನು 1/2 ಗಂಟೆ ಸಮಯ ಇದೆ, 15 ನಿಮಿಷಗಳ ಕಾಲಾವಕಾಶ ಇದೆ.

0: ನಮ್ಮ ನಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಮುಂದಿನ ಕರೆ, ನಮಸ್ಕಾರ.
1: ನಮಸ್ಕಾರ ರೀ.
0: ನಿಮ್ಮ ಹೆಸರು, ಪರಿಚಯ?
1: ನನ್ನ ಹೆಸರು ರಾಜೇಶ್ವರಿ ತಾಯಿ ಪಾಟೀಲ್ ಅಂತ.
0: ರಾಜೇಶ್ವರಿ ತಾಯಿ ಪಾಟೀಲ್, ಎಲ್ಲಿಂದ?
1: ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಿಂದ, ಬೂದ್ಯಾಳ ಬಾಡಿಗೆ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ.
0: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ?
1: ಓಕೆ ಸರ್, ಕೇಳ್ತಾ ಇರ್ತೀವಿ. ಅದೇ ನಮ್ಗೆಲ್ಲ ಟೈಮ್ ಪಾಸ್ ಮಾಡೋದು. ಬೆಳಗ್ಗೆ ಎದ್ದ ಕೂಡ್ಲೇ ಮಲಗುವವರೆಗೂ ಅದನ್ನ ಬಿಡಲ್ಲ.
0: ನಿಮ್ಮ ಊರಿನ ಬಗ್ಗೆ, ನಿಮ್ಮ ಸ್ಥಳದ ವಿಶೇಷತೆಯ ಬಗ್ಗೆ ತಿಳಿಸ್ತೀರಾ? ನಮ್ಮ ನಾಡು ಕಾರ್ಯಕ್ರಮ ಇದು.
1: ಓಕೆ ಸರ್, ನಮ್ಮ ಊರಿನಲ್ಲಿ ಕೃಷ್ಣಾ ನದಿ ಹರಿದಿದೆ ಉತ್ತರಕ್ಕೆ. ಕೃಷ್ಣಾ ನದಿ ಬಹಳ ಪವಿತ್ರವಾದಂತ ಸ್ಥಳ. ಅಂತೂ ಬಕ್ಕೇಶ್ವರ ಅಂತ ಹೇಳಿ ಒಂದು ಮಠ ಇದೆ, ಮತ್ತೆ ಶ್ರದ್ಧಾನಂದ ಮಠ ಅಂತ ಇದೆ. ಮತ್ತೆ ಇಲ್ಲಿ ಪ್ಲಾಟ್ನ ಒಳಗಿದೀವಿ ನಾವು, ಆರ್ತಿ ಒಳಗೆ ಒಂದು ಅಂಬಾಭವಾನಿ ಗುಡಿ ಅಂತ ಮಾಡ್ಕೊಂಡಿವಿ. ಮೂರು ದೇವರು, ಕ್ಷೇತ್ರ ದೇವತೆಗಳು. ಇದರಿಂದ ಬಹಳ ಇದು ಐತಿ. ರೈತಾಪಿ ಜನ ಇಲ್ಲಿ, 3-4 ಸಾವಿರ ಜನಸಂಖ್ಯೆ ಅಷ್ಟೇ ಇರೋದು ಇಲ್ಲಿ. ಮತ್ತೆ ದೀಪಾವಳಿಯಿಂದ ಕಾರ್ತಿಕ್ ಹತ್ತಿವ್ ಅಂದ್ರೆ ಎಳ್ಳಾಮಸಿವರೆಗೂ 2 ತಿಂಗಳು ಕಾರ್ತಿಕ್ ಹತ್ತದ. ಈ ಊರಿಂದ ಯಾರು ಚಪ್ಪಲ್ ಹಾಕಲ್ಲ, ಬುತ್ತಿ ಕಟ್ಟಲ್ಲ, ಯಾವುದೇ ಕಾರ್ಯಕ್ರಮಗಳನ್ನ, ಶುಭ ಕಾರ್ಯಕ್ರಮಗಳನ್ನ ಮಾಡಲ್ಲ ಸರ್. ವಿಶೇಷವಾದಂತ ಒಂದು ಬಕ್ಕೇಶ್ವರ ಮಠ ಅಂತ ಇದೆ. ಅದು ಜಾತ್ರೆ ಆದ್ಮೇಲೆ ಮುಂದಿನ ಕೆಲಸ.
0: ಅಂದ್ರೆ ದೀಪಾವಳಿ ಸಮಯದಲ್ಲಿ ಬುತ್ತಿ ಕಟ್ಟಲ್ಲ, ಚಪ್ಪಲಿ ಹಾಕಲ್ಲ, ಆತರ
1: ಅಡ್ಡೆ ದಿವ್ಸ ಎಲ್ಲ ಏನ್ ಮಾಡ್ಕೋಬೇಕೋ ಮಾಡ್ಕೊಂಡ್ ಬಿಡುದು. ಸಂಜೆ ಕಾರ್ತಿಕ್ ಹತ್ತು ಅಂದ್ರೆ ಏನು ಮಾಡಲ್ಲ. ಅದು ಒಂದು ವಿಶೇಷವಾದಂತ ಕಾರ್ಯಕ್ರಮ. ಉಳ್ಕಿದ್ದೆಲ್ಲ ಏನಿದೆ ದುಡಿಲಿಕ್ಕೆ ಹೋಗ್ತಾರೆ ರೈತಾಪಿ ಜನ. ಈ ಸಲ ಮಳೆ ಆಗ್ಲಿಲ್ಲ ಸರ್. ಆಮೇಲೆ

0: ಮತ್ತೆ ಮಳೆ ಆಗದೆ ಇದ್ರು ನಮ್ಮಲ್ಲಿ ಬೋರ್ಗೆ ಏನ್ ಕೊರತೆ ಇಲ್ಲ, ಬೋರಿನ ನೀರು ಇರ್ತೈತಿ ಸದಾ ದೇವ್ರ ಪುಣ್ಯದಿಂದ. ಎಲ್ಲರಿಗೂ ದೇವರ ಬೋರಿನ ನೀರು ಸಪ್ಲೈ ಇರುತ್ತೆ.
1: ನಿಮ್ಮ ಹೆಸರು ವಿಶೇಷವಾಗಿದೆ, ರಾಜೇಶ್ವರಿ ತಾಯಿ ಪಾಟೀಲ್ ಅಂದ್ರಿ.
0: ಹೌದು ಹೌದು, ನಾವು ರಾಮಾರೂಢ ಅಪ್ಪಾಜಿಯವರ ಭಕ್ತರು, ಚಿಕ್ಕಪ್ಪಗಳ ಭಕ್ತರಿ ನಾವು. ಅವ್ರ ಕೈವಲ್ಯ ಪದ್ಧತಿ ಪುಸ್ತಕಕ್ಕೆ ಅನುವಾದ ಮಾಡಿದ್ದಾರೆ ಅವರು, ಸಂಸ್ಕೃತ ಅನುವಾದ ಕನ್ನಡಕ್ಕೆ.
1: ನಿಮ್ ಕನ್ನಡನು ಚಂದ ಇದೆ,
0: ಕನ್ನಡ ಚೆನ್ನಾಗಿದ್ದೀರಿ,
1: ಎಷ್ಟು ಸ್ಪಷ್ಟವಾಗಿದೆ, ಚಂದ ಇದೆ. ಏನ್ ಮಾಡ್ಕೊಂಡಿದ್ದೀರಿ ನೀವು?
0: ಏನಿಲ್ಲ ರೀ, ನಾನು 32 ವರ್ಷ ಆರೋಗ್ಯ ಇಲಾಖೆ ಒಳಗೆ ಕಿರಿಯ ಆರೋಗ್ಯ ಸಹಾಯಕರು ಅಂತ ಕೆಲಸ ಮಾಡಿದ್ದೆ ರೀ.
1: ಈಗ ನಿವೃತ್ತಿಯಾಗಿ ಮನೆಯಲ್ಲಿದ್ದೀರಾ?
0: ನಿವೃತ್ತಿಗೆ 2014 ನಿವೃತ್ತಿ ಆಗಿದ್ದೀನಿ. ಇಲ್ಲೇ ಈಗ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಬಂದ್ರೆ ಪ್ರವಚನಕ ಅಲ್ಲೇ ಇಲ್ಲಿ ಹೋಗೋದು, ಮಠಗಳಿಗೆ ಆಹ್ವಾನ ಇದ್ರೆ ಹೋಗಿ ಬರ್ತೀನಿ ಸರ್.
1: ಪ್ರವಚನ ಕೊಡ್ತಿರ್ತೀರಿ?
0: ಪ್ರವಚನ ಸುಮ್ನೆ, ನಾವು ಬಹಳ ಗುರುಸ್ಥಾನದಲ್ಲಿ ಇದ್ದು ಅಭ್ಯಾಸ ಮಾಡಿದವರಲ್ವಲ್ಲ, ಎಮರ್ಜೆನ್ಸಿ ಕಾರ್ಯಕ್ರಮ ಇದು, ನಮ್ಮ ಆರೋಗ್ಯ ಇಲಾಖೆ ಎಲ್ಲಿ ಬಿಡ್ತಿರ್ಲಿಲ್ಲ. ನಮ್ಮ ಸಾಹೇಬ್ರು ಎಲ್ಲಿದ್ರಿ, ಸಿಸ್ಟರ್ ಅನ್ನೋರು, ಹಿಂಗಾಗಿ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ನಮ್ಗೆ ತಕ್ಕಮಟ್ಟಿಗೆ ಹೇಳ್ತೀನಿ ಅಷ್ಟೇ.
1: ಒಂದ್ ಲೈನ್ ಅಲ್ಲಿ ಸಿಸ್ಟರ್ ಪ್ರವಚನದ ಒಂದ್ ಲೈನ್, ಒಂದ್ ಸಾಲ ಏನಾದ್ರೂ ಹಾಗೆ ಹೇಳ್ತೀರಾ?
0: ಪ್ರವಚನ ರೇ,
1: ಒಂದೇ ಲೈನ್, ಒಂದೇ ಲೈನ್ ಸಾಧ್ಯ ಆಗತ್ತಾ? ಸಾಧ್ಯ ಆಗತ್ತಾ ಅದು ಹೇಳಲಿಕ್ಕೆ?
0: ಭಕ್ತಿ ಅಂತಂದ್ರೆ ನಾವು ಭಕ್ತಿ ಮಾಡ್ಬೇಕು, ಅದರಲ್ಲಿ ಎರಡು ಭಕ್ತಿ ಅದಾವೆ, ಒಂದು ಸಕಾಮ ಭಕ್ತಿ ಮತ್ತು ಇನ್ನೊಂದು ನಿಷ್ಕಾಮ ಭಕ್ತಿ ಅಂತ. ಒಂದು ಬೇಡಿಕೊಂಡು ದೇವ್ರಿಗೆ ಹೋಗೋದು, ಒಂದು ಬೇಡ್ಕೊಳ್ಳಾರ್ದನೆ ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇರೋದು. ಇದರಲ್ಲಿ ಇವು ಅಲ್ದನೆ ನವವಿಧ ಭಕ್ತಿಗಳಿವೆ ಸರ್. ನವವಿಧ ಭಕ್ತಿಗಳನ್ನ ಯಾರು ಮಾಡಿದ್ದಾರೆ, ಲಕ್ಷ್ಮಿ ಮಾಡಿದ್ದಾಳೆ, ಹನುಮಂತ ಮಾಡಿದ್ದಾನೆ, ಆಮೇಲೆ ಪ್ರಹ್ಲಾದ ಮಾಡಿದ್ದಾನೆ, ಇದು ಕೆಲವೊಂದು ನವವಿಧ ಭಕ್ತಿ ಅಂತ ಹೇಳಂತಾರೆ, ಭಕ್ತಿ ಭಕ್ತಿ ಅಂತೇಳಿ. ಆಮೇಲೆ ಉಪಮನ್ಯು ಮಾಡಿದ್ದಾನೆ ಒಂದು ಆಶ್ರಮದಲ್ಲಿ ಇದ್ಕೊಂಡು.
1: ಎಷ್ಟ್ ಚಂದ ಹೇಳಿದ್ರಿ ನೋಡಿ. ಜನರಲ್ ಆಗಿ ನಾವೆಲ್ಲ ಭಕ್ತಿಯಿಂದ ಪ್ರೀ ಅಂದ್ರೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ತಿವಿ ಅಂತ ಹೇಳ್ತೀವಿ, ಅದ್ರ ಭಕ್ತಿ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಹುಡುಕಾಡ್ತೀವಿ. ಒಂದು ದೇವ್ರ ಮುಂದೆ ನಮ್ಮ ಅಪೇಕ್ಷೆಗಳನ್ನ ಇಡೋದು.
0: ಕೆಲವೊಂದಿ ಏನಿದೆ, ಇಲ್ಲಪ್ಪ ನೀನ್ ಮಾಡಿದ್ದಂಗೆ, ನೀನು ನೀನ್ ನಡೆಸ್ಕೊಂಡಂಗೆ, ನೀನ್ ಹೆಂಗ
1: ನೀ ಇಟ್ಟಂಗೆ ನಡೀತದೆ ಅಂತ,
0: ಅದೇ ಹಾದಿಯಲ್ಲಿ ನಡೀತೀನಿ ನಾನು ಅಂತ ಹೇಳಿ ಕೆಲವು ಮಂದಿ.
1: ಅಂದ್ರೆ ಎರಡೂ ಸರಿ ಅಂತೀರಾ?
0: ಎರಡೂ ಸರಿ ಅಂತಂದ್ರೆ ನೋಡಿ, ದೇವರು ನಿರ್ನಾಮ ನಿರ್ಣಯ ಮಾಡೋ ಅವನೇ ಇರ್ತಾನಲ್ವಾ. ನಾವೇನ್ ಬೇಡ್ತೀವಿ ಈಗ ನೋಡ್ರಿ, ನಮಗೆಲ್ಲ ಚಲೋ ಮನಿ ಬೇಕು, ಚಲೋ ಬೆಳಿ ಬೇಕು, ಎಲ್ಲ ಮಗ ಸಸಿ ಎಲ್ಲ
1: ಹೆಣ್ಣಾಗಿರ್ಬೇಕು,
0: ಮಗಳ ಗಂಡ ಎಲ್ಲ ಎಮ್ಮೆ ಎಲ್ಲ ಹೈನಾ ಮಾಡ್ಬೇಕು, ಮತ್ತ ಹೆಣಗಾರ ಇಯ್ಬೇಕು, ಆಕಳ ಹೊರಿ ಇಯ್ಬೇಕು, ಇವೆಲ್ಲ ಭಕ್ತಿಯಿಂದ ಇಟ್ಕೊಂಡು ಹೋದ್ರೆ ಭಕ್ತಿ ಅನ್ಸಲ್ಲ.
1: ಆಯ್ತು, ತುಂಬಾ ಖುಷಿ ಆಯ್ತು ರಾಜೇಶ್ವರಿ ಅವರೇ ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಎಲ್ಲ ಕೆಲಸ ಕಾರ್ಯ ಹೀಗೆ ಮುಂದುವರಿಲಿ, ಹೀಗೆ ನಿಮ್ಮ ಬದುಕು ಇನ್ನಷ್ಟು ಜನರಿಗೆ ಮಾರ್ಗದರ್ಶನವಾಗಿರ್ಲಿ ಅಂತ. ನನಗೂ ನನಗೂ ಅಷ್ಟೇ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು. ಸಾಕಷ್ಟು ಜನ ಪ್ರಯತ್ನ ಪಡ್ತಾನೆ ಇದ್ದಾರೆ, ಯಾಕಂದ್ರೆ ಇವತ್ತು ಮಾತ್ರ ತುಂಬಾ ಬ್ಯುಸಿ ಇದೆ ಲೈನ್ಗಳು. ಸೊ ಹಾಗಾಗಿ ಇವರೆಲ್ಲರ ಮಧ್ಯೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಅದನ್ನ ಬಳಸ್ಕೊಂಡ್ರಿ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು, ಒಳ್ಳೇದಾಗ್ಲಿ ನಿಮ್ಗೆ.
0: ಕೇಂದ್ರ ಸ್ಥಾನದವರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ಬಿಡಿ ಸರ್.
1: ನಮಸ್ಕಾರ, ಖಂಡಿತ ತಿಳಿಸ್ತೇವೆ. ನಮಸ್ಕಾರ ಕೇಳುಗರೆ, 1:55 ಆಗಿದೆ, ಬಹುತೇಕ ಇನ್ನೊಂದು ಕಾಲರ್ನ ತಗೋಬಹುದು. ನೋಡೋಣ ಯಾರು ಕೊನೆಯ ಕಾಲರ್ ಆಗ್ತಾರೆ, ಅಥವಾ ಇದೇ ಕಾರ್ಯಕ್ರಮದ ಕೊನೆಯ ಕಾಲ್ ಆಗಿರಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಅನುದಿನದ ನಿಮ್ಮ ಸಂಗಾತಿ.

0: ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ರಿ, ನಿಮ್ ಬಗ್ಗೆ ಹೇಳಿ.
1: ಸರ್, ನನ್ನ ಹೆಸರು ಸುರೇಶ್ ಅಂತ. ಸುರೇಶ್ ಅನ್ನೋದಕ್ಕಿಂತ ಅಂಗಡಿ ಬಾಬು ಅಂದ್ರೇನೆ ಒಂದ್ ಹೆಸರು ಗೊತ್ತಾಗುತ್ತೆ ನನ್ನ. ಯಾಕೆಂತಂದ್ರೆ ನಂದು ದಿನಸಿ ವ್ಯಾಪಾರ.
0: ಓಕೆ, ಯಾವೂರು?
1: ನಾಲ್ಕು ವರ್ಷದಿಂದ ವಿಜಯಪುರ, ದೇವನಹಳ್ಳಿ ತಾಲೂಕು ವಿಜಯಪುರ.
0: ವಿಜಯಪುರದಿಂದ ಕರೆ ಮಾಡಿದ್ರಿ.
1: ಕರೆ ಮಾಡಿದ್ರಿ.
0: ಇವತ್ತು ನಮ್ಮ ನಾಡು ಕಾರ್ಯಕ್ರಮ, ಕಾರ್ಯಕ್ರಮದ ಕೊನೆಯ ಕಾಲರ್ ನೀವು. ಇನ್ನು 2-3 ನಿಮಿಷ ನಮಗೆ ಕಾಲಾವಕಾಶ ಇದೆ. ವಿಜಯಪುರದ ಬಗ್ಗೆ ಯಾರಾದರೂ ವಿಜಯಪುರಕ್ಕೆ ಬರಬೇಕು ಅಥವಾ ವಿಜಯಪುರ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ?
1: ವಿಜಯಪುರ ದೇವಾಲಯಗಳ ನಗರಿ ಸರ್. ಈಗ ಆಲ್ರೆಡಿ ಅದರ ಹೆಸರು ಮುಂಚೆ ವೇದಗಾನಪುರ ಅಂತ ಇತ್ತು. ಅದಾದ ನಂತರ ಒಡಿಗೇನಹಳ್ಳಿ ಅಂತ ಬಂತು. ವೇದಗಳ ಮೊಳಗ್ತಾ ಇದ್ದಂತಹ, ವೇದ ಘೋಷಗಳಾಗ್ತಾ ಇದ್ದಂತಹ ಒಂದು ಸ್ಥಳ, ಅದರಿಂದ ವೇದಗಾನಪುರ ಅಂತ ಕರಿತಾ ಇದ್ರು. ಈಗ ಅದನ್ನ ತದನಂತರದಲ್ಲಿ ಒಡಿಗೇನಹಳ್ಳಿ ಅಂತ ಹೆಸರು ಬಂತು. ಅದಾದ್ಮೇಲೆ ನಮ್ಮ ಸ್ವತಂತ್ರ ಬಂದಂತ ಕಾಲದಲ್ಲಿ ವಿಜಯೋತ್ಸವ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ವಿಜಯಪುರ ಅಂತ ನಾಮಕರಣ ಮಾಡಿ ಈಗ ವಿಜಯಪುರ ಅಂತ ಆಗಿದೆ. ಸೊ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಸಭೆ ಸರ್ ಇದು. ಅದರಲ್ಲಿ ನಮ್ಮ ವಿಜಯಪುರ ಪುರಸಭೆಗೆ 3 ಬಾರಿ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದೆ. ಉತ್ತಮ ಪುರಸಭೆ ಆಡಳಿತ ಅಂತಂದ್ಬಿಟ್ಟು ಪ್ರಶಸ್ತಿಗಳು ಸಿಕ್ಕಿದೆ.
0: ಒಳ್ಳೆಯ ವಿಚಾರ.
1: ನಾನಾಗ್ಲೇ ಹೇಳಿದಾಗೆ 111 ದೇವಸ್ಥಾನಗಳು ಇರತಕ್ಕಂತ ಪುಣ್ಯಕ್ಷೇತ್ರ, ದೇವಾಲಯಗಳ ನಗರ ಅಂತಾನೆ ಹೇಳ್ಬೋದು. ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನಿತ್ಯ ಪೂಜಾ ಕೈಂಕರ್ಯಗಳಿದೆ. ಪುರಾತನ ಕಾಲದಲ್ಲಿ ಅರ್ಜುನ ಪ್ರತಿಷ್ಠಾಪಿತ ಸೌಮ್ಯಚನ್ನಿಕೇಶ ಸ್ವಾಮಿ ದೇವಾಲಯ ಇದೆ. ಯಜಮಾನ್ ಅಪ್ಪೇಶಮಪ್ಪನವರು ಕಟ್ಟಿಸಿರ್ತಕ್ಕಂತ ಹರಿಹರ ಸಂಗಮ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ ಹರಿ ಮತ್ತು ಹರ ಪ್ರಾಂಗಣದಲ್ಲಿ ಇರ್ತಕ್ಕಂತ, ಒಂದೇ ಪ್ರಾಂಗಣದಲ್ಲಿ ಇರ್ತದ ಅಂತಂದ್ರೆ ನಮ್ಮ ದಾವಣಗೆರೆ ಹರಿಹರ ಬಿಟ್ರೆ ನಮ್ಮ ವಿಜಯಪುರದ ಹರಿಹರ ದೇವಸ್ಥಾನದಲ್ಲೇ ಇದೆ
0: ಸ್ವಾಮಿ,
1: ನಗರೇಶ್ವರ ಸ್ವಾಮಿ.
0: ಎಷ್ಟು ವಿಶೇಷತೆ ಇದು, ಯಾಕಂದ್ರೆ ಯಾರೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಖಂಡಿತ ಈ ತರ ಜಾಗಗಳನ್ನ ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಇನ್ನೇನ್ ಹೇಳ್ತೀರಿ?
1: ಇದ್ರ ಮಧ್ಯದಲ್ಲಿ 101 ಲಿಂಗಗಳಿರ್ತಕ್ಕಂತ ಒಂದು ಓಂಕಾರೇಶ್ವರ ದೇವಸ್ಥಾನ ಇದೆ. ಸಂತೋಷ ಏನಪ್ಪ ಅಂತಂದ್ರೆ ಇಡೀ ವಿಜಯಪುರದಲ್ಲಿ ಇರ್ತಕ್ಕಂತ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನಿತ್ಯ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. 365 ದಿನಗಳಲ್ಲೂ ಸಹ ಯಾವ್ದಾದ್ರೂ ಒಂದು ಭಾಗದಲ್ಲಿ ನಿತ್ಯ ಅನ್ನದಾಸೋಹ ನಡೀತಾನೆ ಇರುತ್ತೆ ಸರ್. ಅದೊಂದು ನಮ್ಮ ಸೌಭಾಗ್ಯ, ನಮ್ಮ ಊರಿನ ಬಗ್ಗೆ ನಾವು ಹೇಳ್ಕೊಳ್ಬೇಕು ಒಂದು ಹೆಮ್ಮೆ.
0: ಎಷ್ಟು ಖುಷಿ ಆಗತ್ತಲ್ಲ ರಥೋತ್ಸವ ಇವೆಲ್ಲವೂ ನಡೀತಾ ಇರ್ತಾ.
1: ಎಸ್ ಸರ್, ಪಂಚರಥಗಳ ನಾಡು. ಎಲ್ಲೂ 5 ರಥ ನಡೆಯುತ್ತಿಲ್ಲ ಗೊತ್ತಿಲ್ಲ. ವಿಜಯಪುರದಲ್ಲಿ 5 ರಥೋತ್ಸವಗಳು ನಡೆಯುತ್ತೆ.
0: ಕಲ್ಲಿನ ರಥನ?
1: ಕಲ್ಲಿನ ರಥ, ಎಲ್ಲಾ ಕಲ್ಲಿನ ರಥಗಳಲ್ಲೇ
0: ನೋಡಿ ಅದು ವಿಶೇಷತೆ.
1: ಸ್ವಾಮಿ ರಥ, ಹರಿಹರ ರಥ, ನಮ್ಮ ನಗರೇಶ್ವರ ಸ್ವಾಮಿ ನಾರಾಯಣ ಸ್ವಾಮಿ ಹರಿಹರ ಬ್ರಹ್ಮರಥೋತ್ಸವ, ಚನ್ನಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ಹಾಗೂ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಮಕ್ಕಳು ಹಿಡಿಯುವಂತ ಒಂದು ಪುಟ್ಟ ತೇರ್ ಇದೆ ಸರ್, ಅದನ್ನ ಮಕ್ಕಳೇ ಹಿಡಿಯೋದು. ಶ್ರೀ ರುದ್ರದೇವರ ರಥೋತ್ಸವ
0: ಮಕ್ಕಳು ಎಳಿತಾರ?
1: ಎಸ್ ಸರ್, ವಿಜಯಪುರದಲ್ಲಿ ಅದೊಂದು ವಿಶೇಷ.
0: ಓಹೋ, ನೋಡಿ ನೋಡಿ.
1: ಮಕ್ಕಳಿಗೋಸ್ಕರನೇ ಮಾಡಿಸಿರ್ತಕ್ಕಂಥದ್ದು, ನಮ್ಮ ಯಜಮಾನ್ ರಾಜಶೇಖರಪ್ಪನವರು ಅಂತ ಮಾಡಿಸಿದ್ರು, ಅವರೇ ಮಾಡಿಸಿರ್ತಕ್ಕಂತ ಒಂದು ರಥ.
0: ಕೇಳಿದ್ರೆ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಇದು ಯಾವ ಒಂದು ತಿಂಗಳಲ್ಲಿ ನಡೆಯುತ್ತೆ ಮಕ್ಕಳು ಎಳೆಯುವಂತಹ ರಥ, ಕಲ್ಲಿನ ರಥ? ಏಪ್ರಿಲ್ ಹುಣ್ಣಿಮೆಯ ಸಮಯದಲ್ಲಿ ನೀವು ಯಾರೆಲ್ಲ ಕೇಳ್ತಾ ಇದ್ದೀರಿ ವಿಜಯಪುರಕ್ಕೆ ಹೋದ್ರೆ, ನೀವು ಮಕ್ಕಳು, ನಿಮ್ ಮಕ್ಕಳ ಕರ್ಕೊಂಡು ಹೋದ್ರೆ ನಿಮ್ಗೆ ಒಂದು ಅವಕಾಶ ಇದೆ. ಬಹುಶಃ ಬೇರೆಲ್ಲೂ ಈ ಒಂದು ಕೆಲಸ ನಡೆಯೋದು ಕಡಿಮೆ ಅಂತ ಅನ್ಸ್ತೀನಿ ನನಗೆ.
1: 100% ಇದ್ರಲ್ಲಿ ಇನ್ನೊಂದು ಇತಿಹಾಸ ಇದೆ ಸರ್ ವಿಜಯಪುರದ್ದು. ಏನಪ್ಪಾ ಅಂತಂದ್ರೆ, ಸುಮಾರು 90 ವರ್ಷಗಳನ್ನ ಪೂರೈಸಿರತಕ್ಕಂತ ಒಂದು ವಿನಾಯಕ ಭಕ್ತ ಮಂಡಳಿ, ಗಾಂಧಿ ಚೌಕ ವಿಜಯಪುರ.
0: ಎಸ್, ಸಮಯ ಮುಗಿತಾ ಇದೆ. ಸುರೇಶ್ ಅವರೇ, ಧನ್ಯವಾದಗಳು ನೀವು ಕರೆ ಮಾಡಿದಕ್ಕೆ. ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ವಿಜಯಪುರಕ್ಕೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ, ನಿಮ್ಮ ಆಸೆ ಕನಸಿಗೆ ಒಳ್ಳೇದಾಗ್ಲಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: This is Akashvani and I am Valsa Williams with the Midday News. The headlines. Prime Minister Narendra Modi says government to connect 25 crore students through digital and online education programs. 5G connectivity reaches every district with over 5,50,000 base stations. GST Council deliberates on policy reforms to resolve disputes and improve input tax credit flow. Supreme Court directs Centre to form committee to curb unethical pharma marketing practices. Veteran actor Nana Patekar passes away. India accuses Pakistan of doublespeak on terrorism, says Islamabad cannot gloss over support to terror groups. And the nation honors sacrifices of air warriors on Air Force Day. Prime Minister Narendra Modi today said the Indian Mobile Congress platform has witnessed the evolution of the telecom sector and digital connectivity in India. ಇನಾಗ್ಯುರೇಟಿಂಗ್.

0: of audiences through various roles. Addressing an event in New Delhi today, Mr. Modi said Nana Patekar's life was dedicated to the honor, dignity and pride of the tricolor. Mr. Modi highlighted that through his films, he strongly criticized the prevailing social system and worked against social evils. The Prime Minister said Nana Patekar was a strong advocate of taking firm action against anti-national elements.
1: Mashhoor abhineta Nana Patekar ji ab hamare beech nahi rahe. Wo ek behtareen kalakar the jinhone alag alag kirdaron ke madhyam se darshakon ka dil jeeta. Nana Patekar ji ka jeevan tirange ki aan baan aur shaan ke liye samarpit raha. Wo bandhanon mein nahi rahe. परिंदे की तरह फिल्मों के आसमान में उड़े. उन्होंने समाज में व्याप्त व्यवस्था पर अपनी फिल्मों के माध्यम से करारा प्रहार किया.
0: We bring you more from our correspondent.
2: Vishwanath Patekar, popularly known as Nana Patekar, was born on January 1, 1951 in Murud, Zanjira in Maharashtra. Nana was known for his intense performances, distinctive dialogue delivery and portrayal of complex characters.
3: Kalam wali bhai kranti lana chahti thi. Kalam ke zor par kale vartaman ko khatam karna chahti thi. Kaun samjha uski baat ko? Kise jagati wo? Main jaag gaya. कुछ अच्छा काम करके जा रहा हूँ, सुकून है.
2: A recipient of 3 National Film Awards, he was acclaimed for films including Parinda, Krantiveer, Agni Sakshi, Nat Samrat, Ab Tak Chappan and Yashwant. He made his Bollywood debut with Gaman in 1978 and went on to deliver notable performances in Shakti, The Power, Apparent, Taxi Number 9211 and Rajneeti. He gained widespread popularity as gangster Uday Shetty in Welcome and reprised the role in Welcome Back. He remained active in cinema until his final years, appearing in Houseful 5, O Romeo and Subedar, which was released recently. Prarthana, Akashvani News, Mumbai.
0: India has accused Pakistan of doublespeak on terrorism, saying Islamabad is attempting to gloss over its support for terror groups by announcing a reward for information on Jaish-e-Mohammed chief Masood Azhar. India said the world has not forgotten the 9/11, 26/11 and Pahalgam attacks. Exercising its right of reply in the UN General Assembly, India's First Secretary Raghu Puri said terrorism cannot be defeated through declarations and called for action against its perpetrators, financiers and sponsors. The Intermeteorological Department, IMD, has forecast heavy rainfall conditions over Kerala, Mahe, Tamil Nadu, Puducherry, Karaikal, Uttarakhand, West Bengal and Sikkim during the day. And now before we end the bulletin, the headlines once again. Prime Minister Narendra Modi says government to connect 25 crore students through digital and online education programs. 5G connectivity reaches every district with over 550,000 base stations. GST Council deliberates on policy reforms to resolve disputes and improve input tax credit flow. Supreme Court directs Centre to form committee to curb unethical pharma marketing practices. Veteran actor Nana Patekar passes away. India accuses Pakistan of doublespeak on terrorism, says Islamabad cannot gloss over support to terror groups. And the nation honors sacrifices of air warriors on Air Force Day. With that, we end the midday news.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಸ್ಪಂದನ.
5: ಕೇಳ್ತಾ ಇದ್ದೀರಿ ಸ್ಪಂದನ. ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ನಮಸ್ಕಾರ. ಇತ್ತೀಚೆಗೆ ಸಾಲು ಸಾಲು ರಜೆಗಳು ಬಂತು, ಹಾಗೆ ದಸರಾ ಪ್ರಯುಕ್ತ ಕೆಲವು ಶಾಲೆ ಕಾಲೇಜುಗಳು ಈಗಾಗಲೇ ರಜೆಯನ್ನ ಘೋಷಿಸಿವೆ, ಇದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ಕಡೆ ಪ್ರವಾಸ ಹೋಗೋದು, ಒಟ್ಟಿಗೆ ಕುಟುಂಬ ಎಲ್ಲ ಒಟ್ಟಿಗೆ ಸಂತೋಷವಾಗಿ ಇರೋದು, ಯಾವುದಾದ್ರೂ ಬೇರೆ ಬೇರೆ ತಾಣಗಳಿಗೆ ಹೋಗೋದು, ಇದನ್ನೆಲ್ಲ ನಾವು ನೋಡ್ತೀವಿ. ನಮ್ಮ ಕರ್ನಾಟಕದ ನಾಗರಹೊಳೆ ಅಂತೂ ಸಿಕ್ಕಾಪಟ್ಟೆ ಜನಪ್ರಿಯ. ಇತ್ತೀಚೆಗಂತೂ ಅಲ್ಲಿ ಜನ ತುಂಬಿ ತುಳುಕ್ತಾರೆ, ಹಾಗಾಗಿ ಅಲ್ಲಿ ವಿಶೇಷ ನಿಯಮಗಳನ್ನು ಮಾಡಲಾಗಿದೆ. ಬುಕಿಂಗ್ ಮಾಡಬೇಕಾದ್ರೆ ವಿಶೇಷ ಆಸ್ಥೆ ವಹಿಸಿ ಅಲ್ಲಿನ ಸಿಬ್ಬಂದಿ ಶ್ರಮ ಪಡ್ತಾರೆ, ಆಮೇಲೆ ಸೂಚನೆಗಳನ್ನು ಕೊಡ್ತಾರೆ. ಈಗ ನೀವು ನಾಗರಹೊಳೆಗೆ ಹೋದಾಗ ಹೇಗಿರಬೇಕು, ನೀವು ಹೇಗೆ ಸದ್ದು ಮಾಡಬಾರ್ದು, ಯಾವ ರೀತಿ ನಾವು ಅಲ್ಲಿ ಕಸ ಕಡ್ಡಿ ಹಾಕಬಾರ್ದು, ಪ್ರಾಣಿಗಳು ಹೋಗುವಾಗ ನಾವು ಹೇಗೆ ನಿಶ್ಶಬ್ದದಿಂದ ನೋಡಬೇಕು ಅಂತ ಅಂದರೆ, ಈ ಸಫಾರಿ ಹೋಗ್ತಾರಲ್ಲ ಆಗ ಗಲಾಟೆ ಮಾಡೋದು ಕೀಟ್ಲೆ ಮಾಡೋದು ಮಾಡಿದ್ರೆ ನಮಗೆ ಪ್ರಾಣಿಗಳು ಕಾಣೋದಿಲ್ಲ. ಈಗೀಗ ಜನರಿಗೂ ಅರಿವು ಬಂದಿದೆ ಬಿಡಿ, ಬಹಳ ಎಚ್ಚರಿಕೆಯಿಂದ ಸದ್ದು ಮಾಡದೆ ಅಲ್ಲಲ್ಲೇ ನಿಂತು

ಪ್ರಾಣಿಗಳನ್ನು ವೀಕ್ಷಣೆ ಮಾಡೋದಕ್ಕೆ ಹಾತೊರಿತಾರೆ ಅಂತ ಒಂದು ಘಟನೆ ನಮ್ಮ ನಾಗರಹೊಳೆಯಲ್ಲಿ ಇತ್ತೀಚೆಗೆ ನಡೆದಿದೆ. ಅದು ಎಷ್ಟೊಂದು ಕಡೆ ವೈರಲ್ ಆಗಿದೆ. ಒಟ್ಟಿಗೆ 3 ಹುಲಿಗಳು ಕಾಣಿಸ್ತಿದ್ವು ಸಫಾರಿ ಹೋದವರಿಗೆ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ವನ್ಯಜೀವಿಗಳನ್ನು ನೈಸರ್ಗಿಕ ಪರಿಸರದಲ್ಲೇ ನೋಡಬೇಕು ಅನ್ನೋದು ಒಂಥರ ಅದು ಚೆಂದ ಅದು. ಹಾಗಾಗಿ ಸಾಮಾನ್ಯವಾಗಿ ಹೋಗ್ತಾರೆ ನಾಗರಹೊಳೆ ಸಿನಿಮಾದಲ್ಲಿ, ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ ಬಂತು ಬಂತು ಬಂತು ಹುಲಿ ಬಂತು ಹುಲಿ ಬಂತು, ಅಯ್ಯೋ ಅಯ್ಯೋ ನೀವು ಗಲಾಟೆ ಮಾಡಿದ್ರಿ ಹೊರಟೇ ಹೋಯ್ತು ಅನ್ನೋದನ್ನು ನಾವು ನೋಡಿ ಆ ಒಂದು ದೃಶ್ಯವನ್ನು ಎಂಜಾಯ್ ಮಾಡಿದ್ದೀವಿ. ಒಟ್ಟಿಗೆ 3 ಹುಲಿ, ಒಂದು ಹುಲಿ ಕಂಡ್ರೇ ಎಷ್ಟು ಖುಷಿಯಾಗುತ್ತೆ, 3 ಹುಲಿ ಒಟ್ಟಿಗೆ ನಾಗರಹೊಳೆ ಪ್ರದೇಶದಲ್ಲಿ ಕಳೆದ ವಾರ ಕಾಣಿಸಿಕೊಂಡಿದೆ ಅನ್ನೋದು ಒಂದು ದೊಡ್ಡ ಸುದ್ದಿ ಮತ್ತು ಎಲ್ಲರಿಗೂ ಖುಷಿ. ಹಾಗೆ ಅಂತ ಹೋದವರಿಗೆಲ್ಲ ಕಾಣಿಸುತ್ತಾ ಹೇಳೋಕ್ಕಾಗಲ್ಲ, ಅದೇ ಪ್ರಕೃತಿಯ ರಹಸ್ಯ. ಯಾವಾಗ ನಮಗೆ ಏನು ಸಿಗುತ್ತೆ ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ. ನಮ್ಮ ನಾಗರಹೊಳೆ ಕರ್ನಾಟಕದ ಹೆಮ್ಮೆ ಹೌದು. ಹುಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ ದೇಶದಲ್ಲಿ ಅನ್ನೋದು ಕೂಡ ನಮಗೆ, ಅಂದರೆ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಒಂದು ಖುಷಿಯ ಸಂಗತಿ. ನಾವು ಪ್ರಕೃತಿಯನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದೀವಿ ಅಂತ.

ಅಪ್ಪ ಅಮ್ಮ ಕುಟುಂಬ ಎಲ್ಲ ಹೋದಾಗ ಈ ರೀತಿಯ ಜಾಗಗಳನ್ನು ಸಂತೋಷವಾಗಿ ಅನುಭವಿಸಿದಾಗ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಈಗ ಈ ಅಪ್ಪ ಅಮ್ಮ ಒಟ್ಟಿಗೆ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಆ ಮಕ್ಕಳು ಹೇಗಿರ್ತಾರೆ, ಏನು ಮಾಡ್ತಾರೆ, ಅಥವಾ ಯಾವುದೋ ಒಂದು ಪ್ರವಾಸ ಹೋದಾಗ ಅವರಿಗೆ ಏನು ಅನಿಸುತ್ತೆ, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಡಿವಿಜುವಾಲಿಟಿ ಅಂತ ಹೇಳ್ತೀವಲ್ಲ, ಇದು ಹೆಚ್ಚಾಗಿದೆ, ಅಥವಾ ಡೈವರ್ಸ್ಗಳು ಹೆಚ್ಚಾಗಿದೆ, ಅಪ್ಪ ಅಮ್ಮ ಕಾರಣಾಂತರಗಳಿಂದ ಒಟ್ಟಿಗೆ ಜೀವನ ಮಾಡ್ತಾ ಇರೋದಿಲ್ಲ, ಇದೆಲ್ಲ ನಾವು ನೋಡ್ತೀವಲ್ಲ. ಒಂದು ವಿಶೇಷ ಪ್ರಕರಣ ನಡೆದಿದೆ. ಮಕ್ಕಳು ನಮಗೆ ತಂದೆ ತಾಯಿ ಬೇಕು, ತಂದೆ ತಾಯಿ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ಇದು ಅಪರೂಪದಲ್ಲಿ ಅಪರೂಪ. ಒಂದು ಮಗುವಿನ ವಯಸ್ಸು 14 ವರ್ಷ, ಇನ್ನೊಂದು ಮಗುವಿನ ವಯಸ್ಸು 12 ವರ್ಷ. ಈ ಇಬ್ಬರು ಮಕ್ಕಳು ಏನು ಮಾಡಿದ್ದಾರೆ, ನಮಗೆ ಅಪ್ಪ ಅಮ್ಮ ಜಗಳ ಆಡೋದು ಇಷ್ಟ ಇಲ್ಲ, ನಮಗೆ ಅಪ್ಪನ ಪ್ರೀತಿನೂ ಬೇಕು ಅಮ್ಮನ ಪ್ರೀತಿನೂ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬಹಳ ವಿಶೇಷವಾದ ಒಂದು ಸನ್ನಿವೇಶ ಅಂತ ನ್ಯಾಯಾಲಯ ಪರಿಗಣಿಸಿದೆ. ಈ ರೀತಿಯ ಘಟನೆಗಳು ಹಿಂದೆ ಕೂಡ ನಡೆದಿದೆ. ಬೇರೆ ಬೇರೆ ಆಂಧ್ರಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ, ಕರ್ನಾಟಕದಲ್ಲಿ 2020ರಲ್ಲಿ ಒಂದು ಘಟನೆ ನಡೆದಿದೆ. ಅಂತಹ ಸಂದರ್ಭಗಳಲ್ಲಿ ಕೋರ್ಟು ಬಹಳ ವಿಶೇಷವಾಗಿ ತೀರ್ಪು ಕೊಟ್ಟಿರೋದು ಉಂಟು. ಅಂದರೆ ಮಕ್ಕಳನ್ನು, ಮಕ್ಕಳ ಪಾಲನೆ ಪೋಷಣೆಯನ್ನು ಇಬ್ಬರಿಗೂ ಹಂಚುವಂಥದ್ದು, ಇಬ್ಬರಿಗೂ ಹಕ್ಕಿದೆ ಅಂತ ಹೇಳುವಂಥದ್ದು, ಮಕ್ಕಳಿಗಾಗಿ ಒಬ್ಬರೇ ಪೋಷಕರು ಹೇಳಬಾರದು ಅಂತ ಹೇಳುವಂಥದ್ದು, ಇದೆಲ್ಲ ಇದೆ. ಆದರೆ ಪ್ರೀತಿ ಅನ್ನೋದು ನಾವು ಹಕ್ಕಿನಿಂದ ಪಡ್ಕೊಳ್ಳೋದಕ್ಕೆ ಆಗಲ್ಲ ಅನಿಸುತ್ತೆ. ತುಂಬ ಕಷ್ಟದ ಸಂಗತಿ, ಏನಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಅಪ್ಪ ಅಮ್ಮ ಇಬ್ಬರೂ ಬೇಕು ಅಂತ ಯಾವ ಮಗು ಬಯಸೋದಿಲ್ಲ, ಎಲ್ಲ ಮಕ್ಕಳಿಗೂ ಹಾಗೆ ಇರುತ್ತೆ ಅಲ್ವಾ. ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ ಇದರ ಕಡೆಗೆ ಹಾಗೆಯೇ ದೃಷ್ಟಿ ಹರಿಸಿದರೆ, ಎಷ್ಟೊಂದು ಚಿಕ್ಕದಾಗಿ ಕಾಣಿಸುವ ವಿಷಯಗಳಲ್ಲಿ ದೊಡ್ಡ ಒಂದು ಸತ್ಯ ಅಡಗಿರುತ್ತೆ, ಅದು ಜೀವನದ ಸತ್ಯ ಅಂತ ಅಂದುಕೊಳ್ಳಬಹುದು. ಇರಲಿ, ಮಾತು ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತಾ ಇದೆ. ಇನ್ನೂ ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪತ್ರ ಬರೆದಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ, ಟಿ ಎಸ್ ಪ್ರಕಾಶ್ ಶ್ಯಾಮಲಾ ತಿರುಪತಿಯಿಂದ, ಚಿಕ್ಕ ತಿರುಪತಿಯಿಂದ, ನಮಗೆ ಸ್ಪಂದನ ಕಾರ್ಯಕ್ರಮ ಇಷ್ಟ, ಯಾವುದೇ ಕಾರಣಕ್ಕೂ ನೀವು ಸ್ಪಂದನ ಕಾರ್ಯಕ್ರಮವನ್ನು ನಿಲ್ಲಿಸಬಾರದು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಕೇಳ್ತಾರೆ, ಹಳೆಯ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ನಾನು ನಿಮಗೆ ಪತ್ರ ಬರೆದಿದ್ದೆ ಮೆಚ್ಚಿನ ಚಿತ್ರಗೀತೆ ವಿಭಾಗಕ್ಕೆ, ಆದರೆ ಅದು ಪ್ರಸಾರ ಆಗಲಿಲ್ಲ ಅಂತ ಹೇಳಿದಿರಿ. ಖಂಡಿತ ಪ್ರಸಾರ ಆಗತ್ತೆ ಪ್ರಕಾಶ್ ಅವರೇ, ಕಾಯ್ತಾ ಇರಿ. ನಾವು ಇಮೇಲ್ಗಳು ಮತ್ತು ಎಲ್ಲವನ್ನು ಪರಿಗಣಿಸಿ ನೋಡ್ತಾ, ಒಂದು 40-50 ಪತ್ರಗಳಿದ್ದಾಗ ಎಲ್ಲೋ ಒಂದು ಕಡೆ ನಿಮ್ಮದು ನಿಧಾನವಾಗಿ ಬರಬಹುದು. ಹಾಗೆ ಕೆಂಪಣ್ಣ ವಡಪಗೋಳವರು, ನಾವು ಎಲ್ಲ ಕಾರ್ಯಕ್ರಮ ಕೇಳ್ತೀವಿ, ವಿಶೇಷವಾಗಿ ಸ್ಪಂದನ ಯಾರೇ ಮಾಡಿದರೂ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಿರಿ, ಧನ್ಯವಾದ ಕೆಂಪಣ್ಣ ಅವರೇ. ಇನ್ನು ನವೋದಯ ನಾಗರಾಜ್ ಅವರು ಹೇಳ್ತಾರೆ, ಹಳೆಯ ಹಾಡುಗಳಿಗಾಗಿ ಇರುವ ಏಕೈಕ ತಾಣ ಅಂದರೆ ಅದು ವಿವಿಧ ಭಾರತಿ. ಕೆಲವರು ಒಳ್ಳೆ ಒಳ್ಳೆ ಹಳೆಯ ಗೀತೆಗಳನ್ನು ಆರಿಸಿ ಪ್ರಸಾರ ಮಾಡ್ತೀರಿ, ಮತ್ತೆ ಕೆಲವರು ಅದೇ ಅದೇ ಗೀತೆಗಳನ್ನು ಪ್ರಸಾರ ಮಾಡ್ತೀರಿ, ವೈವಿಧ್ಯಮಯವಾಗಿ ಹಳೆಯ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿದಿರಿ ನವೋದಯ ನಾಗರಾಜ್. ಖಂಡಿತ ವೈವಿಧ್ಯಮಯವಾದ ಹಳೆಯ ಗೀತೆಗಳು ನಿಮಗೆ ನಾವು ಪ್ರಸಾರ ಮಾಡ್ತೀವಿ. ನಾವು ಹಲವಾರು ಸರಿ ಹೇಳಿದ್ದೀವಿ, ಏನಂದರೆ ಹಳೆಯದು ಅಂದಾಗ ಕೆಲವರಿಗೆ ಈ ಹಳೆಯದು ಹೊಸದರ ಬಗ್ಗೆನೇ ತಾಕಲಾಟ. ನಾವು ಪ್ರೇಮಲೋಕ ಚಿತ್ರದ ಗೀತೆ ಪ್ರಸಾರ ಮಾಡಿದರೆ ಕೆಲವರು ಹೇಳ್ತಾರೆ, ಪ್ರೇಮಲೋಕ ಹೇಗ್ರಿ ಹಳೆ ಹಾಡು, ಅದು ಹೊಸ ಹಾಡು ಅಂತ. ಆದರೆ ಪ್ರೇಮಲೋಕ ರಿಲೀಸ್ ಆಗಿ ಹೆಚ್ಚು ಕಡಿಮೆ 45-50 ವರ್ಷ ಆಗ್ತಾ ಬಂತು, ಅಂದಮೇಲೆ ಅದು ಹಳೆ ಹಾಡೇ ತಾನೇ. 2005 ಈಚೆಗೆ 2026ರವರೆಗೆ ಅಂತ ನೋಡಿದ್ರೆ ಸ್ವಲ್ಪ ನಾವು ಹೊಸ ಹಾಡು ಅಂತ ಪರಿಗಣಿಸಬಹುದು, ಅದನ್ನು ನಾವು ಹೇಳೋಕ್ಕಾಗಲ್ಲ. 10-10 ವರ್ಷಕ್ಕೆ ನಮಗೆ ಒಂದು ಜನರೇಷನ್ ಚೇಂಜ್ ಆಗುತ್ತೆ ಅಂತ ಅಂದುಕೊಳ್ಳುವ ಈ ಕಾಲದಲ್ಲಿ ನಾವು ಹಳೆ ಹಾಡು ಅಂದರೆ ಬರೀ 50-60-70ರ ದಶಕದ್ದು ಮಾತ್ರ ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. 80, 90, 2000, 2010ರವರೆಗೂ ನಾವು ಹಳೆ ಹಾಡು ಅಂತಾನೆ ಹೇಳಬಹುದು. ನಾವು ಒಂದೊಂದು ದಿನ ಒಂದೊಂದು ರೀತಿಯ ಗೀತೆಗಳನ್ನು ಹಳೆ ಹಾಡಿನ ಸಮಯದಲ್ಲಿ ಪ್ರಸಾರ ಮಾಡ್ತೀವಿ. ನಿಮ್ಮ ಅನಿಸಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ರೀತಿಯ ಗೀತೆಗಳನ್ನು ಕೂಡ ಪ್ರಸಾರ ಮಾಡೋಣ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ. ಇದೇ ಅಭಿಪ್ರಾಯವನ್ನು ಹೇಳುವ ನಮ್ಮ ಅನೇಕ ಶ್ರೋತೃಗಳಿದ್ದಾರೆ. ಮಂಗಳ ಮೈಸೂರವರು ಯಾವಾಗಲೂ ಸಂದೇಶವನ್ನು ಕಳಿಸ್ತಾರೆ, ಹಾಗೆ ನಮ್ಮ ವಾಣಿಯವರು ಬೆಂಗಳೂರಿನಿಂದ ಅವರು ಕೂಡ ಹೇಳ್ತಾರೆ, ಮತ್ತು ಅಪರ್ಣ
ರಾಜರಾಜೇಶ್ವರಿ ನಗರದಿಂದ. ಅವರು ಕೂಡ ಸಾಮಾನ್ಯವಾಗಿ ಹಳೆ ಹಾಡು ಅಂತಂದರೆ 50, 60, 70 ದಶಕದ್ದು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಇದೇ ಮಾತನ್ನು ನಮ್ಮ ನಾಗರಾಜ ಶರ್ಮ ಅವರು ಕೂಡ ಹೇಳ್ತಾರೆ. ಬಹಳಷ್ಟು ಜನ ಈ ಅಭಿಪ್ರಾಯವನ್ನು ಹೇಳ್ತಾ ಇರ್ತೀರಿ. ನಿಮ್ಮ ಅಭಿಪ್ರಾಯವನ್ನು ತುಸು ಬದಲಾಯಿಸಿಕೊಳ್ಳಿ. ಬೇರೆಯವರು ಅಂದರೆ 80, 90, 2000 ಹಾಡುಗಳು ಕೂಡ ಹಳೆಯ ಹಾಡುಗಳೇ. ಹಾಗೆಯೇ ಹೊಸ ಹಾಡನ್ನು ಇಷ್ಟಪಡುವ ಶ್ರೋತೃಗಳು ಇದ್ದಾರೆ. ಇತ್ತೀಚೆಗೆ ನಮ್ಮ ಹೊಸ ಹಾಡು ವಿಭಾಗದಲ್ಲಿ ಪ್ರಸಾರವಾದ ಗೀತೆಗಳಿಗೆ ಸಾವಿತ್ರಿ ಉಮೇಶ್ ಅನ್ಸತ್ತೆ ಅವರು ಸಂದೇಶವನ್ನು ಕಳಿಸಿ ಎಷ್ಟು ಚೆನ್ನಾಗಿವೆ ಹೊಸ ಹಾಡುಗಳು ಕೂಡ, ನಾವು ಹಳೆಯದೆಲ್ಲ ಚೆನ್ನಾಗಿರುತ್ತೆ ಹೊಸದು ಚೆನ್ನಾಗಿರೋಲ್ಲ ಅಂದ್ಕೊಳ್ತೀವಿ. ಆಯ್ದ ಹೊಸ ಹಾಡುಗಳನ್ನು ನೀವು ಪ್ರಸಾರ ಮಾಡಿದಾಗ ಹೊಸ ಹಾಡುಗಳಲ್ಲಿ ಒಂದು ವಿಶೇಷವಾದ ಆನಂದ ಇದೆ, ನಾವು ಕೇಳಬೇಕು ಅಷ್ಟೇ ಅಂತ ಹೇಳಿದರು. ಎಲ್ಲ ರೀತಿಯ ಗೀತೆಗಳನ್ನು ಪ್ರಸಾರ ಮಾಡೋದೇ ವಿವಿಧ ಭಾರತೀಯ ಯಾನ ಧ್ಯಾನ. ಇನ್ನು ವಿಜಯಪುರದ ಇಸ್ಮಾಯಿಲ್ ಅವರು ಹೇಳ್ತಾರೆ, ನಾವು ನಿಯಮಿತವಾಗಿ ಕಾರ್ಯಕ್ರಮಗಳನ್ನು ಕೇಳ್ತೀವಿ, ನಮಗೆ ಎಲ್ಲ ರೀತಿಯ ಗೀತೆಗಳು ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಇಸ್ಮಾಯಿಲ್. ಧಾರವಾಡದ ವಾಣಿಶ್ರೀ ವಿನೋದ್ ಅವರು, ಸದ್ಯಕ್ಕೆ ಒಂದು ಸ್ವಲ್ಪ ಕಾಲ ನಾನು ವಿವಿಧ ಭಾರತಿ ಕೇಳಲಿಲ್ಲ, ಆದರೂ ಪತ್ರಗಳನ್ನು ಬರೀತೀನಿ, ನನಗೆ ಕೆಲವು ನಿರೂಪಕರು ಇಷ್ಟ ಆಗ್ತಾರೆ ಮತ್ತು ಕೆಲವು ಗೀತೆಗಳನ್ನು ನಾನು ತುಂಬ ಇಷ್ಟಪಟ್ಟು ಕೇಳ್ತೀನಿ ಅಂತ ಹೇಳ್ತೀರಿ. ಉತ್ತರಳ್ಳಿಯಿಂದ ಭಾರತೀಯ

ಖಂಡಿತವಾಗಿ ಇದನ್ನು ನಾವು ಗಮನಿಸ್ತೀವಿ ರೋಹಿತ್, ನಿಮಗಾಗಲೇ ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ, ಪ್ರಕ್ರಿಯೆಯಲ್ಲಿ ಇದೆ ಅಂತ ನಿಮಗೆ ಭರವಸೆ ಕೊಡ್ತೀವಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮ ಪ್ರೀತಿ, ಅಭಿಮಾನದ ನುಡಿ, ನಿಮ್ಮ ಸಂದೇಶಗಳು ನಮಗೆ ಅದು ಸ್ಫೂರ್ತಿ. ನಿಮ್ಮ ಕೋಪ ಕೂಡ ನಮಗೆ ಸ್ಫೂರ್ತಿನೇ, ಯಾಕೆಂದರೆ ಕೋಪಿಸ್ಕೊಳ್ಳೋಕ್ಕೂ ಕೂಡ ಪ್ರೀತಿ ಇರಬೇಕಲ್ಲ. ಹಾಗಾಗಿ ನಮ್ಮ ಶ್ರೋತೃಗಳು ನಮ್ಮ ಮೇಲೆ ಕೋಪಿಸ್ಕೊಳ್ತಾರೆ ಅಂತಂದರೆ ಅದು ಪ್ರೀತಿಯಿಂದನೇ ಕೋಪಿಸಿಕೊಳ್ಳುವಂಥದ್ದು. ಅನೇಕ ಸಲ ಚಿತ್ರಗೀತೆ ಪ್ರಸಾರ ಆಗದೇ ಇದ್ದಾಗ, ಫೋನಿನಲ್ಲಿ ಲೈನ್ ಸಿಗದೇ ಇದ್ದಾಗ, ಆಮೇಲೆ ನಿಮ್ಮ ಹೆಸರು ಹೇಳದೇ ಇದ್ದಾಗ, ಇಂಥ ಸಂದರ್ಭದಲ್ಲಿ ಸಣ್ಣದಾಗಿ ಹಾಗೆಯೇ ಹುಸಿ ಮುನಿಸು ತೋರಿಸೋದುಂಟು. ನೀವು ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ಮುನಿಸನ್ನು ನಾವು ಖಂಡಿತ ಅರ್ಥ ಮಾಡಿಕೊಳ್ತೀವಿ, ಸಂತೈಸ್ತೀವಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸ್ಪಂದನಾ ಕಾರ್ಯಕ್ರಮ ಮುಗಿಸೋಣ. ಸ್ಪಂದನಾ ಕಾರ್ಯಕ್ರಮಕ್ಕೆ ನೀವು ಪತ್ರ ಬರೀಬಹುದು. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001. ಹಾಗೆ ಇಮೇಲ್ ಮಾಡಬಹುದು, ಕನ್ನಡ ವಿವಿಧ ಭಾರತಿ @gmail.com. ಆತ್ಮೀಯ ಕೇಳುಗರೆ, ನಿಮ್ಮ ಇಮೇಲ್ಗಳನ್ನು ನಿರೀಕ್ಷಿಸ್ತಾ ನಿಮಗೆ ನಮಸ್ಕಾರ. ನಿಮ್ಮದೇ ಧ್ವನಿ ಬಿಕೆ ಸುಮತಿ.

0: ಇದುವರೆಗೆ ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ಸಮಯ 2:30 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದಾರೆ. ಗೋವಾ, ಮಹಾರಾಷ್ಟ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ ಪ್ರಮುಖವಾಗಿ ರಚನಾತ್ಮಕ ಸುಧಾರಣೆಗಳು, ಸುಲಭವಾಗಿ ವ್ಯಾಪಾರ ಮಾಡುವ ವಾತಾವರಣ, ಇ ಕಾಮರ್ಸ್ ಮತ್ತು ಸೇವೆಗಳ ರಫ್ತು ಸೇರಿದಂತೆ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೆಕ್ಕೆಜೋಳ, ಹುರುಳಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿದ ಅವರು ಬೆಳೆ ನಷ್ಟ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ

0: ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ರೈತರನ್ನು ಕಾಪಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗತ್ಯಬಿದ್ದರೆ ಸಾಲ ಪಡೆದು ರೈತರಿಗೆ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದ ಮಾನದಂಡ ಪ್ರಕಾರ 8,500 ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎಂದು ತಿಳಿಸಿದ್ದಾರೆ. ಬರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಬೆಳೆ ವಿಮೆಯ ಹಣವನ್ನು ಶೀಘ್ರವಾಗಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮರುಪಾವತಿಗೆ 5 ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗಿದ್ದು ಬೆಂಬಲ ಬೆಲೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ನಡುವೆ ನಡೆದ ಒಡಂಬಡಿಕೆ ವಿನಿಮಯಕ್ಕೆ ಸಾಕ್ಷಿಯಾಗಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಧುನಿಕ ಕಲೆಯ ಪರಿಚಯ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಎನ್ಜಿಎಂಎ ಕಲಾ ಶಿಕ್ಷಣದ ಮಾದರಿಗಳು ಹಾಗೂ ಸಂಪನ್ಮೂಲ ಅಭಿವೃದ್ಧಿಪಡಿಸಲಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ತನ್ನ ಶಾಶ್ವತ ಸಂಗ್ರಹಾಲಯದಲ್ಲಿರುವ ಆಯ್ದ ಡಿಜಿಟಲ್ ಕಲಾಕೃತಿಗಳನ್ನು ಒದಗಿಸಲಿದೆ. ಜೊತೆಗೆ ಗ್ರಂಥಪಾಲಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ರೂವಾರಿ ಯಾರು ಎಂಬುದು ತಿಳಿದಿದ್ದು ಆರೋಪ ಸಾಬೀತುಪಡಿಸಲು ತಮ್ಮ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಡಾ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ವಿರುದ್ದ ರಹಸ್ಯ ಕಾರ್ಯಾಚರಣೆ ಮೂಲಕ ಕೆಟ್ಟ ಹೆಸರು ತರುವ ಪ್ರಯತ್ನಗಳ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದ್ದು ಅವರಿಗೆ ಮಾಹಿತಿ ಸಿಕ್ಕಿರಬಹುದು. ಇದರ ಆಧಾರದ ಮೇಲೆ ಸಚಿವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಮತ್ತು ದೇಶದ ಅಭಿವೃದ್ಧಿಯ ಪಥವನ್ನು ಸಹಿಸಲಾಗದೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಶಾಂತಿ ಕದಡುವ ಷಡ್ಯಂತ್ರ ನಡೆಸುತ್ತಿದೆ ಎಂದು ದೂರಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಾದ ಯುಕೆಪಿ ಮತ್ತಿತರ ಪ್ರಮುಖ ಯೋಜನೆಗಳಿಗೆ ಆದ್ಯತೆ ನೀಡುವ ಬದಲು ಎಲ್ಲಾ ತಾಲ್ಲೂಕುಗಳಲ್ಲೂ ರಿಂಗ್ ರೋಡ್ ಮಾಡುವ ಘೋಷಣೆ ಮಾಡಲಾಗುತ್ತಿದೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದೆ ಎಂದು ಆರೋಪಿಸಿದ್ದಾರೆ. ಸಚಿವರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಬಹುಭಾಷಾ ಹಿರಿಯ ನಟ ಹಾಗೂ ನಿರ್ದೇಶಕ ನಾನಾ ಪಾಟೇಕರ್ ನಿಧನ ಹೊಂದಿದ್ದಾರೆ. ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಾಟೇಕರ್ ಅವರ ಅಸಾಧಾರಣ ಪ್ರತಿಭೆ, ಮರೆಯಲಾಗದ ಅಭಿನಯ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಸ್ಮರಣೀಯ ಪಾತ್ರಗಳನ್ನು ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿದ್ದು, ಪಾಟೇಕರ್ ಓರ್ವ ಶ್ರೇಷ್ಠ ನಟ, ರಂಗಭೂಮಿಯ ದಿಗ್ಗಜ ಹಾಗೂ ಸಹಾನುಭೂತಿಯುಳ್ಳ ಸಮಾಜ ಸೇವಕ ಎಂದು ತಿಳಿಸಿದ್ದಾರೆ. ನಾಮ್ ಫೌಂಡೇಶನ್ ಮೂಲಕ ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗಾಗಿ ಶ್ರಮಿಸಿದ ಸಂವೇದನಾಶೀಲ ವ್ಯಕ್ತಿ ಪಾಟೇಕರ್ ಎಂದು ಹೇಳಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತ್ತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆಯಿತು. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಬೆಳೆ ಇಳುವರಿಯೂ ಹೆಚ್ಚಿ ಭತ್ತ ಶೇಕಡ 5.79, ಜೋಳ ಶೇಕಡ 7.14, ಸೋಯಾಬೀನ್ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬಿನ ಇಳುವರಿಯಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ಅರಣ್ಯ ಇಲಾಖೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇವರ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ವನ್ಯಜೀವಿಗಳ ಉಳಿವಿಗಾಗಿ ಆವಾಸ ಸ್ಥಾನಗಳ ಜೋಡಣೆ ಎಂಬ ವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಭೇಟಿ ನೀಡಿ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿಕಸಿತ ಭಾರತ್, ಜಿರಾಮ್ಜಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27 ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಾಲಕ ತಾನೀಶ್ ಎನ್ ಆಯ್ಕೆಯಾಗಿದ್ದಾನೆ. ಈತ ಮಿನುಗುತ್ತಾರೆ ಎಂಬ ಚುಟುಕು ಕವನ ಸಂಕಲನ ಬರೆದಿದ್ದು ಹೊಯ್ಸಳ ಪ್ರಶಸ್ತಿ ಪುರಸ್ಕೃತನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಈ ದಿನ ರಂಗ್ ಬಿರಂಗಿ ಚಿತ್ರದ ಗೀತೆಗಳು ನಿಮಗಾಗಿ ಪ್ರಸಾರವಾಗುತ್ತೆ. ಧ್ವನಿಯಾಗಿರುವ ಕಂಠಸಿರಿ ಮಣಿಕಾಂತ್ ಕದ್ರಿ, ಸುಪ್ರಿಯಾ ಲೋಹಿತ್, ವಾಸುಕಿ ವೈಭವ್, ರಮ್ಯಾ ವಶಿಷ್ಠ, ಹಾಗೆಯೇ ಗೀತಾ ಮಾಧುರಿ, ನಕುಲ್, ಅಭಯಂಕರ್ ಇವರೆಲ್ಲರ ಧ್ವನಿಯಲ್ಲಿ ಗೀತೆಗಳನ್ನು ಕೇಳ್ಬೋದು. ಇನ್ನು ಸಾಹಿತ್ಯದ ವಿಭಾಗಕ್ಕೆ ಬಂದರೆ ಮಾರುತಿ ಟಿ, ಜಯಂತ್ ಕೈಕಿಣಿ, ಮಲ್ಲಿಕಾರ್ಜುನ್ ಇವರೆಲ್ಲರ ಸಾಹಿತ್ಯ ಇದೆ. ಸಂಗೀತ ಮಣಿಕಾಂತ್ ಕದ್ರಿ ಅವರದ್ದು. ಇನ್ನು ಚಿತ್ರದ ತಾರಾಬಳಗ ತನ್ವಿರಾವ್, ಶ್ರೀಜಿತ್, ಚರಣ್, ಶ್ರೇಯಸ್, ಹೀಗೆ ಹೊಸ ತಂಡದ ಪ್ರಯತ್ನ ಇದು. ಒಂದು ವಿಭಿನ್ನ ಆಲೋಚನೆ ಅಂತ ಹೇಳ್ಬೋದು. ಬನ್ನಿ ಗೀತೆಗಳನ್ನು ಒಂದಾದ ನಂತರ ಒಂದು ಕೇಳಿ ಬರೋಣ. ರಂಗ್ ಬಿರಂಗಿ ಚಿತ್ರದ ಗೀತೆಗಳು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಕೆಳಗರೆ, ಇದುವರೆಗೆ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗ್ ಬಿರಂಗಿ ಚಿತ್ರದ ಗೀತೆಗಳನ್ನು ನೀವು ಆಲಿಸಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.
0: ಖಂಡಿತ, ತಾಯಿ ಅಥವಾ ಮನೆಯಲ್ಲಿ ಮಾಡುವಂತಹ ಆಹಾರದಲ್ಲಿ ಅಥವಾ ಅಡುಗೆಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ. ಪ್ರೀತಿಯಿಂದ ನಮ್ಮವರಿಗಾಗಿ ಅಂತ ಮಾಡ್ತಾರೆ. ಆ ಪ್ರೀತಿಯ ಮುಂದೆ ಬೇರೆ ಯಾವುದು ಸರಿಸಮಾನವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಮನೆಯಲ್ಲಿ ಮಾಡಿದಂತಹ ಆಹಾರ ಮತ್ತು ಖಾದ್ಯವನ್ನು ಹೆಚ್ಚಾಗಿ ಸೇವಿಸುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳ್ತಾ, ಇನ್ನು 3 ಗಂಟೆ ಆಗಿಲ್ಲದೆ 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ ಪ್ರಸಾರ ಆಗುತ್ತೆ. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ದೇಶ ಕೇ ಸುರೀಲಿ ಧಡಕನ್ ಸಖಿ ಸಹೇಲಿ ಕಾರ್ಯಕ್ರಮ ಕೇ ಲಿಯೆ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಖಂಡಿತ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತೀವಿ. ಅದಕ್ಕೂ ಮುನ್ನ ಇವತ್ತು ವಿಶ್ವನಾಥ್ ಪಾಟೇಕರ್ ಅಥವಾ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ನಾನಾ ಪಾಟೇಕರ್ ತನ್ನ ಅಭಿನಯದ ಮುಖಾಂತರ, ಕಂಚಿನ ಕಂಠದ ಮುಖಾಂತರ, ಹಾಗೆಯೇ ನಿರ್ಮಾಪಕರಾಗಿ ಹಲವಾರು ಹಿಂದಿ ಮತ್ತು ಮರಾಠಿ ಚಿತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಭಾರತದ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಅಂತ ಹೇಳಬಹುದು. ಅವರು ಇವತ್ತು ನಿಧನರಾಗಿದ್ದಾರೆ. ನಿಜವಾಗ್ಲೂ ಭಾರತಕ್ಕೆ ಒಬ್ಬರು ಒಳ್ಳೆಯ ನಟರನ್ನ ಇವತ್ತು ಕಳ್ಕೊಂಡಿದ್ದೀವಿ ಅಂತ ತುಂಬ ಬೇಜಾರಿನ ಸಂಗತಿ, ವಿಷಾದದ ಸಂಗತಿ. ಅನೇಕ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಫಿಲಂಫೇರ್ ಪ್ರಶಸ್ತಿಗಳು, ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಾನಾ ಪಾಟೇಕರ್ ಅವರು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಪರಿಮಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ವಿಷಯ ನಾವು ಮಾತಾಡ್ತೀವಿ ಅಂತ ತಿಳಿಯುವ ಮುನ್ನ

ಯಾವುದೇ ಕಲಾವಿದನಿಗೆ ದೈಹಿಕವಾಗಿ ಅದು ಕೊನೆ ಇರಬಹುದು, ಆದರೆ ಅವರ ಕಲೆಯ ಮುಖಾಂತರ, ಚಿತ್ರಗಳ ಮುಖಾಂತರ, ಪಾತ್ರಗಳ ಮುಖಾಂತರ, ಅಭಿನಯದ ಮುಖಾಂತರ ಪ್ರತಿದಿನ ಪ್ರತ್ಯಕ್ಷವಾಗ್ತಾರೆ. ಹಾಗಾಗಿ ಅವರು ನಿರಂತರವಾಗಿ ನಮ್ಮ ಜೊತೆ ಸದಾಕಾಲ ಇರ್ತಾರೆ ಅಂತ ಭಾವಿಸ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಚಿತ್ರದಲ್ಲೂ ಪ್ರತಿ ನಾಯಕನಿಗೂ ಒಂದು ಪ್ರಾರಂಭಿಕ ಆ ನಾಯಕನ ಮುಖಚರ್ಯೆ ತೋರಿಸುವಂತಹ ಇಂಟ್ರೊಡಕ್ಷನ್ ಸೀನ್ ಅಂತಾರಲ್ಲ, ಅದು ಬಹಳ ವಿಶಿಷ್ಟವಾಗಿರಬೇಕು, ವಿಭಿನ್ನವಾಗಿರಬೇಕು. ನಮ್ಮ ನಾಯಕನ ಹೀಗೆ ತೋರಿಸಿದ್ರೆ ಖುಷಿಯಾಗಬೇಕು, ಆ ಒಂದು ಪ್ರೇಕ್ಷಕ ವರ್ಗಕ್ಕೆ, ಅಭಿಮಾನಿ ವರ್ಗಕ್ಕೆ ಕುತೂಹಲಕಾರಿಯಾದಂತಹ ಎಂಟ್ರಿ ಪಾಯಿಂಟ್ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ ಅಂತ ಹೇಳ್ತಾ, ನಿಮಗೆ ಯಾವ ಚಿತ್ರದ ಯಾವ ನಾಯಕನ ಪ್ರಥಮ ದೃಶ್ಯ, ಆ ಒಂದು ನೀವು ನೋಡಿದ ತಕ್ಷಣ ಹೌದಲ್ಲ ಈ ಥರದ ಒಂದು ಎಂಟ್ರಿ ಯಾವ ನಾಯಕನಿಗೂ ನಾನು ನೋಡಿರಲಿಲ್ವಲ್ಲ ಅಂತ ಅನಿಸಿದಂತಹ ಆ ಒಂದು ಸನ್ನಿವೇಶವನ್ನು ಕಟ್ಟಿಕೊಡುವಂತಹ ಆ ಚಿತ್ರ ಯಾವುದು ಅಂತ

ಸಂದೇಶದ ಮುಖಾಂತರ ನನಗೆ ಅಂದರೆ ನಮ್ಮ ಇನ್ಬಾಕ್ಸ್ಗೆ ನೀವು ಕಳಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆಯ ಮುಖಾಂತರ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9483091091. ನಿಧಾನವಾಗಿ ಹೇಳ್ತೀನಿ, ಆರಾಮಾಗಿ ಬರ್ಕೊಳ್ಳಿ. 9483091092 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾಯಕ ನಟರ ಅಥವಾ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ನಾಯಕಿಯರ ಎಂಟ್ರಿ ಸೀನ್, ಅಂದರೆ ಇಂಟ್ರೊಡಕ್ಷನ್ ಪಾಯಿಂಟ್ ಇರುತ್ತಲ್ಲ, ಆ ಒಂದು ದೃಶ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರತಿಯೊಬ್ಬ ನಿರ್ದೇಶಕನದ್ದು ಒಂದು ಕಲ್ಪನೆ ಇರುತ್ತೆ, ಆ ಚಿತ್ರಕ್ಕೆ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕು, ಹಾಗೆಯೇ ಆ ಪಾತ್ರ ಏನನ್ನು ಕೇಳ್ತಾ ಇದೆ, ಏನನ್ನು ಬಯಸ್ತಾ ಇದೆ, ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದೆ, ಎಲ್ಲವನ್ನು ಆಲೋಚನೆ ಮಾಡಿ ಒಂದು ಪ್ರಾರಂಭದ ಸನ್ನಿವೇಶಕ್ಕೆ ಈ ರೀತಿಯ ಕಾಣಿಸ್ಕೊಂಡ್ರೆ, ಈ ರೀತಿ ಚಿತ್ರದಲ್ಲಿ ನಾಯಕ ನಟ ಕಾಣಿಸ್ಕೊಂಡ್ರೆ, ಯಾಕೆಂದರೆ ಮುಖ್ಯ ಭೂಮಿಕೆ ಆತನದ್ದೇ ಆಗಿರೋದರಿಂದ, ಚಿತ್ರದ ಎಲ್ಲ ಆಯಾಮಗಳು ಆತನ ಸುತ್ತ ಸುತ್ತೋದ್ರಿಂದ, ಸನ್ನಿವೇಶಗಳು ದೃಶ್ಯಗಳು ಎಲ್ಲವೂ ಆತನಿಂದ ನಡೆಯುತ್ತೆ ಅನ್ನೋದರಿಂದ, ಹಾಗಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ನಿರ್ದೇಶಕ ಇರ್ತಾರೆ ಅವರು ಅದು ಹೇಗಿರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ನರೇಷನ್ ಸ್ಟೈಲ್ ಇರುತ್ತೆ, ಚಿತ್ರಕಥೆ ಬರೆಯುವಾಗ ಯೋಚನೆ ಮಾಡಿರ್ತಾರೆ. ಹಾಗೆಯೇ ಪ್ರತಿಯೊಂದು ಸನ್ನಿವೇಶಕ್ಕೂ ಹಲವು ಸನ್ನಿವೇಶಗಳಿಗೆ ಸೆಟ್ಟನ್ನು ಹಾಕಿ ಮಾಡ್ತಾರೆ, ಕೆಲವಕ್ಕೆ ವಿಜೃಂಭಣೆಯಿಂದ ತುಂಬ ಖರ್ಚು ಮಾಡಿ ಮಾಡ್ತಾರೆ, ಕೆಲವರು ತುಂಬ ಸರಳವಾಗಿ ಸಿಂಪಲ್ಲಾಗಿ ನಮ್ಮ

ಮದುವೆ ನಡೆಯುವಂತಹ ಪಾತ್ರ ಏನಿರುತ್ತೆ ಅದರ ರೀತಿಯಲ್ಲಿ ಆ ಪಾತ್ರದ ಪೋಷಣೆಯನ್ನು ಮಾಡ್ತಾರೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ಸ್ಟೈಲ್ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡೋಣ. ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ಚಿತ್ರದ ಯಾವ ಒಂದು ಹೀರೋ ಇಂಟ್ರೊಡಕ್ಷನ್ ಇಷ್ಟ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಟೈಟಲ್ ಟ್ರ್ಯಾಕ್ ಅಂತ ಅನ್ಕೋತಾ ಇದ್ದಾರೆ. ಖಂಡಿತ ಇವತ್ತು ಟೈಟಲ್ ಟ್ರ್ಯಾಕ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಶೀರ್ಷಿಕೆ ಗೀತೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಚಿತ್ರದ ಪ್ರಾರಂಭದ ಸನ್ನಿವೇಶದಲ್ಲಿ ಅದರಲ್ಲೂ ಮುಖ್ಯ ಭೂಮಿಕೆಯಲ್ಲಿರುವಂತಹ ನಾಯಕ ನಟರು ಹೇಗೆ ಕಾಣಿಸ್ಕೋಬೇಕು, ಹೇಗೆ ಅವರು ಯಾವ ರೀತಿ ಅವರ ಪಾತ್ರ ಇರುತ್ತೆ, ಅದು ಪ್ರಥಮವಾಗಿ ಚಿತ್ರಕ್ಕೆ ಹೇಗೆ ಅಡಿಪಾಯವನ್ನು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಇನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾಯಕ ನಟರ ಹೀರೋ ಇಂಟ್ರೊಡಕ್ಷನ್ ಬಗ್ಗೆ, ಆ ಒಂದು ಸೀನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದು ಬಹಳ ಹಿಂದಿನಿಂದಾನೂ ನಮ್ಮಲ್ಲಿ ಅಷ್ಟೇ ಅಲ್ಲ, ಬಹುತೇಕ ಭಾರತದ ಅಥವಾ ಎಲ್ಲ ಚಿತ್ರರಂಗದಲ್ಲೂ ಇದು ಇದೆ ಅಂತ ಭಾವಿಸ್ಬಹುದು. ಯಾಕೆಂದರೆ ಆ ಹೀರೋ ಬಂದರೆ ಅಲ್ಲಿ ಒಂದು ರೀತಿಯ ಶಿಳ್ಳೆ ಚಪ್ಪಾಳೆ, ಹಾಗೆಯೇ ಪ್ರೇಕ್ಷಕರಿಗೆ ಅಥವಾ ನೋಡುಗರಿಗೆ ಗೊತ್ತಾಗುತ್ತೆ, ಓ ಇಲ್ಲಿಂದ ನಮ್ಮ ನಟ, ನನಗೆ ಇಷ್ಟಪಡುವಂತಹ, ನಾನು ಆರಾಧ್ಯ ಅನಿಸುವಂತಹ, ನಾನು ಖುಷಿಪಡುವಂತಹ ಆ ನಾಯಕ ನಟ ಹೀಗೆ ತೆರೆಯ ಮುಂದೆ ಕಾಣಿಸ್ಕೋತಾರೆ ಅಂತ. ಇನ್ನು ಹಲವಾರು ಚಿತ್ರಗಳಲ್ಲಿ ನಾವು ನೋಡಿರ್ತೀವಿ, ಹೂವಿನ ಸರಪಳಿ ಅಂದರೆ ಹೂವಿನ ಹಾರವನ್ನು ಹಾಕೋದು, ಹಾಗೆಯೇ ಹೂವಿನ ದಳಗಳನ್ನು ಎರಚೋದು, ಮತ್ತು ಬೈಕಿಂದ ಬರುವಂಥದ್ದು, ಹಾಗೆಯೇ ಮೇಲಿಂದ ಕೆಳಗೆ ಇಳಿಯುವಂಥದ್ದು, ಬಿಲ್ಡಿಂಗಿಂದ ಹಾರುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾಯಕ ನಟರನ್ನು ತೋರಿಸ್ತಾರೆ. ಪ್ರಾಣಿಗಳ ಮೇಲೆ, ಆನೆಯ ಮೇಲೆ, ಹುಲಿಯ ಮೇಲೆ, ಹೀಗೆ ಅವರ ಎಂಟ್ರಿ ಒಂದು ಫೈಟಿಂದ ಆಗಿರಬಹುದು ಅಥವಾ ಒಂದು ಹಾಡಿಂದ ಅವರ

0: ಗಳಲ್ಲೇ ಹಂಚಿರೋದನ್ನ ನಾವು ನೋಡಿರ್ತೀವಿ. ಅಥವಾ ಈ ಒಂದು ಜಾಹೀರಾತುಗಳಲ್ಲಿ, ಮಾಹಿತಿಗಳಲ್ಲಿ, ಅಂದರೆ ದಿನಪತ್ರಿಕೆಗಳಲ್ಲಿ ಎಲ್ಲ ಕಡೆ ಚಿತ್ರದ ಮೊದಲ ಮತ್ತು ಕೊನೆಯ ಸನ್ನಿವೇಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿರ್ತಾರೆ. ಹಾಗಾಗಿ ಅಂತಹ ಕುತೂಹಲ ಕೆರಳಿಸುವಂತಹ ಅಂತಹ ಒಳ್ಳೆಯ ಸನ್ನಿವೇಶಗಳು ಈ ಚಿತ್ರದಲ್ಲಿದೆ. ಹಾಗಾಗಿ ಪ್ರಾರಂಭದ ದೃಶ್ಯ ನಿಮಗೆ ಮಿಸ್ ಆದರೆ ಖಂಡಿತ ಚಿತ್ರ ಪೂರ್ತಿವರೆಗೂ ಒಂದು ರೀತಿ ಅಬ್ರಪ್ಟ್ ಅನಿಸುತ್ತೆ, ಅಥವಾ ಏನೋ ಅರ್ಥ ಆಗಲಿಲ್ವೇನೋ ಅಂತ ಅನಿಸುತ್ತೆ. ಹಾಗಾಗಿ ಏನೋ ಮಿಸ್ ಮಾಡ್ಕೊಂಡೇನೋ ಅನ್ನುವಂತಹ ಭಾವನೆ ಬರುವಂತೆ ಮಾಡುತ್ತೆ. ಇದೆಲ್ಲವೂ ನಿರ್ದೇಶಕರ ಮಾಧ್ಯಮ ಅವರ ಒಂದು ಮನಸ್ಸಿನ ಮಾತನ್ನು ಅಥವಾ ಅವರೆಲ್ಲ ಆಲೋಚನೆಯನ್ನು ಸ್ಕ್ರಿಪ್ಟ್ ರೂಪದಲ್ಲಿ, ಸ್ಕ್ರೀನ್ ಪ್ಲೇ ರೂಪದಲ್ಲಿ ನಮ್ಮ ಮುಂದೆ ತರ್ತಾರೆ.
1: ಗಡ್ಡ ಬಿಟ್ಟಿರೋರ್ನ ಲವ್ ಮಾಡಬೇಡ ಅಂತ ಹೇಳಿದ್ದೆ ಅಲ್ಲ, ಆದರೆ ಗಡ್ಡ ಬಿಟ್ಟವ್ರನ್ನ ಕಿಸ್ ಮಾಡಿದಾಗ ಆ ಗಡ್ಡ ಚುಚ್ಚುತ್ತೆ ನೋಡು, ಆ ಫೀಲ್ ನಿಂಗೇನೆ ಗೊತ್ತು. ಬಾ

ಪರಿಮಳ ಕಾರ್ಯಕ್ರಮದಲ್ಲಿ ಚಿತ್ರದ ಪ್ರಾರಂಭದ ಸನ್ನಿವೇಶ, ಅದರಲ್ಲೂ ನಾಯಕ ನಟನ ಇಂಟ್ರೊಡಕ್ಷನ್ ಹೇಗಾಗಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಅಂದರೆ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಕೆಲವು ಚಿತ್ರಗಳಲ್ಲಿ ಕನಸಾಗಿರುತ್ತೆ, ನಾವು ಅವ್ರೇನೇನೋ ತೋರಿಸ್ತಾರೆ, ಎಲ್ಲವೂ ಕನಸಿನಿಂದ ಎದ್ದು ಬಂದರೆ ಓ ಇದೆಲ್ಲವೂ ಕನಸ ಅಂತ. ಹಾಗೇ ಕೆಲವು ಚಿತ್ರಗಳಲ್ಲಿ ದೊಡ್ಡ ಫೈಟ್ ನಡೀತಾ ಇರುತ್ತೆ, ಅಲ್ಲಿ ನಾಯಕ ನಟ ಎಂಟ್ರಿ ಕೊಡ್ತಾರೆ, ಅವರು ಆ ಎಂಟ್ರಿ ಕೊಡುವಂತಹ ಆ ಒಂದು ದೃಶ್ಯ ಎಲ್ರಿಗೂ ವರ್ಣರಂಜಿತವಾಗಿರುತ್ತೆ, ಬಹಳ ವಿಜೃಂಭಣಿಸುವಂತಹ, ವಿಭಿನ್ನ ಅನಿಸುವಂತಹ, ವಿಶೇಷ ಅನಿಸುವಂತಹ ದೃಶ್ಯದ ಮುಖಾಂತರ ನಮಗೆ ಅವರನ್ನು ಸ್ಲೋ ಮೋಷನ್ನಲ್ಲಿ ನಿಧಾನವಾಗಿ ತೋರಿಸ್ತಾರೆ. ಹಾಗೆಯೇ ನಾಯಕ ನಟಿಯರನ್ನು ಹಾಗೆ ತೋರಿಸುವಂತಹ ಪರಿಪಾಠ ಇದೆ, ಜೊತೆಗೆ ಅವರ ಹೆಸರು, ಟೈಟಲ್ ಕಾರ್ಡ್ ಎಲ್ಲವನ್ನೂ ಹೇಳಲಾಗಬಹುದು. ಹೇಳುವಂತಹ ಪ್ರಯತ್ನ ಎಲ್ಲವೂ ನಿರ್ದೇಶಕರ ಮಾಧ್ಯಮ ಅವರ ಒಂದು ಆಲೋಚನೆಗೆ ಬಿಟ್ಟದ್ದು. ಜೊತೆಗೆ ಇನ್ನು ಆ ಕಥೆ ಏನು ಬಯಸುತ್ತೆ ಅದರ ಮೇಲೂ ಕೆಲವು ದೃಶ್ಯಗಳು ಹೊಂದಿಕೊಳ್ಳುವ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಹಾಸ್ಯದ ಸನ್ನಿವೇಶ ಸಹ ಕೆಲವು ಕಡೆ ಇರುತ್ತೆ. ಕೆಲವು ಕಡೆ ಅವರ ಬಟ್ಟೆಗಳ ಮುಖಾಂತರ, ಅಂದರೆ ಹೇಗೆ ಅವರನ್ನ ತೋರಿಸ್ಬೇಕು ಅಂತ ಅವರು ಬಯಸ್ತಾರೆ, ಹಾಗೆ ಆ ಬಟ್ಟೆಗಳ ಮುಖಾಂತರ. ಇನ್ನು ಕೆಲವು ವಿಭಾಗದಲ್ಲಿ ಬೇರೆ ಬೇರೆ ರೀತಿಯ ಪರಿಸರದ ಕಾಳಜಿ ಇರುವಂಥವರು, ಅಂದರೆ ಪರಿಸರ ಬೇಕು ಅನ್ನೋರಂತೂ ಕಾಡಿಗೆ ಹೋಗಬಹುದು, ಅಥವಾ ಮನೆಯ ಒಂದು ಭಾಗಕ್ಕೆ, ರೂಮಿನಲ್ಲಿ ಹೇಗೆ ಬೇಕಾದರೂ, ರಸ್ತೆಯಲ್ಲಿ ಹೇಗೆ ಬೇಕಾದರೂ ಅವರ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನ್ ಇರುತ್ತೆ. ಇನ್ನು ಅದು ಎಲ್ಲ ಕಾಲಕ್ಕೂ ನಡೀತಾನೆ ಬಂದಿದೆ. ಹೇಗೆಂದರೆ ಆ ದೃಶ್ಯ ನಿಜವಾಗ್ಲೂ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಹೇಗೆ ನಮ್ಮ ನಾಯಕ ನಟ ಕಾಣಿಸ್ಕೋತಾರೆ ಅಂತ. ಇಲ್ಲಿ ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಒಬ್ಬರು ಹೇಳ್ತಾ ಇದ್ದಾರೆ ರಾಜಾಹುಲಿ ಚಿತ್ರದಲ್ಲಿ, ಅಂದರೆ ಶಂಕರ್ ರಾವ್ ಅವರು ಹೇಳ್ತಾ ಇರೋದು. ಯಶ್ ಅವರ ಪಾತ್ರ ಮತ್ತು ಅದರ ಒಂದು ಇಂಟ್ರೊಡಕ್ಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಓಂ ಚಿತ್ರದಲ್ಲಿ ಆರಂಭದ ದೃಶ್ಯದಲ್ಲಿ ಶಿವರಾಜ್ಕುಮಾರ್ ಅವರು ಸೀರೆಗೆ ಬೆಂಕಿ ಹಚ್ಚಿ ದೃಶ್ಯದ ಕಾಣಿಸ್ಕೊಳ್ಳುವ ರೀತಿ ದೃಶ್ಯ ಕಣ್ಮುಂದೆ ಬಂತು ಅಂತ ಹೆಬ್ಬಾಳದ ರಮೇಶ್ ಅವರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ. ಹಾಗೆಯೇ ಚಕ್ರವರ್ತಿ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆ ಒಂದು ಎಂಟ್ರಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ, ಪರಿಚಯ ಮಾಡಿಕೊಡುವ ರೀತಿ ಇಷ್ಟ ಆಗತ್ತೆ ಅಂತ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಮೆಸೇಜ್ ಮಾಡ್ತಾ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಜೇಡರ ಬಲೆ ಚಿತ್ರದಲ್ಲಿ ಅಣ್ಣವರು ಫುಲ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಸೂಟ್ನಲ್ಲಿ ತೋರಿಸಿದ್ದಾರೆ, ಅದನ್ನು ನೋಡಿದ್ರೇ ಖುಷಿ ಆಗತ್ತೆ, ಆ ಖುಷಿ ವಾವ್ ಅನಿಸುತ್ತೆ. ಹಾಗೆಯೇ ನರಸಿಂಹರಾಜು ಅವರು ಸಾರು ಸಾರು ಅಂತ ಕರೀತಾ ಇರ್ತಾರೆ, ಇಬ್ಬರು ಆ ನಟನೆ ನೋಡೋದಕ್ಕೆ ತೃಪ್ತಿ ಅನಿಸುತ್ತೆ ಅಂತ ರೀಸೆಂಟಾಗಿ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗೆಳೆಯರಾದಂತಹ ನಾಗರತ್ನ ಮತ್ತು ಅವರ ಗೆಳೆಯರು ರಾಜಾಜಿ ನಗರದಿಂದ. ಹಾಗೆಯೇ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ದಯವಿಟ್ಟು ಕಾರ್ಯಕ್ರಮದ ವಿಷಯದ ಪರವಾಗಿ ನಿಮ್ಮ ಸಂದೇಶವನ್ನು ಕಳಿಸಿದ್ರೆ ಇನ್ನಷ್ಟು ಖುಷಿಯಾಗತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಇವತ್ತಿನ ಪರಿಮಳ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಅಪ್ಪು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ನಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ 1972 ಬಿಡುಗಡೆ ಆದಂತಹ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಂಪು ಶರ್ಟ್ ಬಿಳಿ ಪೈಜಾಮ್ ಧರಿಸ್ಕೊಂಡು ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಂಡು ನಗು ನಗುತ್ತಾ ನಲಿ ನಲಿ ಈ ಹಾಡಿನ ಸನ್ನಿವೇಶ ನಿಜವಾಗ್ಲೂ ನನಗೆ ನೆನಪಾಯಿತು. ತುಂಬ ಖುಷಿಯಾಗತ್ತೆ. ಅಂದರೆ ಒಬ್ಬ ಹೀರೋ ಹೀಗೆ ನನ್ನ ಹೀರೋ ಬರ್ತಾ ಇದ್ದಾರೆ ಅಂತ ಅದನ್ನು ಒಂದು ರೀತಿಯಲ್ಲಿ ಆ ಸನ್ನಿವೇಶವನ್ನು ಕಟ್ಕೊಟ್ಟಿರೋದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದು ಸ್ಟೈಲ್ ಇರುತ್ತೆ. ಅವರು ಅದರ ಪ್ರಕಾರ ಚಿತ್ರದ ನಾಯಕ ನಟರು ಹೇಗೆ ಕಾಣಬೇಕು ತೆರೆ ಮೇಲೆ ಅಂತ ನಿರ್ಧಾರ ಮಾಡ್ತಾರೆ. ಪ್ರೇಮ್ ಅವರದ್ದು, ಹಾಗೆಯೇ ಯೋಗರಾಜ್ ಭಟ್ ಅವರದ್ದು, ದುನಿಯಾ ಸೂರಿ ಅವರದ್ದು, ಹೀಗೆ ಪ್ರಶಾಂತ್ ನೀಲ್ ಅವರದ್ದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಮ್ಮ ನಾಯಕ ನಟ ಹೀಗೆ ಕಾಣಿಸ್ಕೋಬೇಕು ಅಂತ. ಭಾರ್ಗವ ಅವರು, ದೊರೈ ಭಗವಾನ್ ಅವರು, ಹೀಗೆ ಯಾರೆಲ್ಲ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಅಥವಾ ಸರಳವಾಗಿ ಕಾಣಿಸ್ಕೋಬೇಕು, ಅವರು ನಮ್ಮ ಬದುಕಿನಲ್ಲಿ ನಮ್ಮ ಜೊತೆನೇ ಇದ್ದಾರೆ ಅನ್ನುವಂತಹ ಪಾತ್ರ ಇದ್ದರೆ ಹಾಗೂ ಚಿತ್ರದ ಇಂಟ್ರೊಡಕ್ಷನ್ ಅಥವಾ ನಾಯಕ ನಟರ ಇಂಟ್ರೊಡಕ್ಷನ್ ಇರುತ್ತೆ.

ಒಳ್ಳೆಯ ದೃಶ್ಯಗಳು ಅತ್ಯುತ್ತಮ ಚಿತ್ರಗಳನ್ನು ನಮಗೆ ನೀಡುತ್ತೆ. ಒಳ್ಳೆಯ ಚಿತ್ರಗಳು ಚಿತ್ರರಂಗವನ್ನು ಬೆಳೆಸುತ್ತೆ, ಗೆಲ್ಲತ್ತೆ, ಮನಸ್ಸನ್ನು ತಲುಪತ್ತೆ. ಹಾಗಾಗಿ ಅತ್ಯಂತ ಸದಭಿರುಚಿಯ ಚಿತ್ರ ಯಾವುದೇ ಇದ್ದರೂ, ಅದು ಹೇಗೆ ಇದ್ದರೂ, ಪ್ರೇಕ್ಷಕ ಮಹಾಪ್ರಭು ಖಂಡಿತ ಗೆಲ್ಲಿಸ್ತಾನೆ. ಅದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಮುಂದೆ ಆಗಾಗ್ಗೆ ಸಿಗ್ತಾನೆ ಇರುತ್ತೆ. ಹಾಗಾಗಿ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಥವಾ ಚಿತ್ರಗಳು ಗೆಲ್ತಾ ಇಲ್ಲ, ನೋಡ್ತಾ ಇಲ್ಲ ಅನ್ನುವಂತಹ ಎಲ್ಲ ಮಾತುಗಳನ್ನು ಬದಿಗಿಟ್ಟು, ಒಳ್ಳೆಯ ಜನರು ಬಯಸುವಂತಹ ಆ ಚಿತ್ರದ ಒಂದು ಘಮಲು ಎಲ್ಲ ಕಡೆ ಪರಿಮಳ ಹರಡುವಂತಹ ಚಿತ್ರಗಳನ್ನು ನಾವು ನೀಡುವಂತೆ ಆಗಲಿ, ಅಂತಹ ಚಿತ್ರಗಳು ಸ್ಕ್ರೀನ್ ಪ್ಲೇ ಮುಖಾಂತರ ನಮ್ಮ ಮುಂದೆ ಬರಲಿ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೇವೆ.

ಮಧ್ಯಾಹ್ನದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಫೋನ್ ಮಾಡ್ತಾ ಹಾಗೆ ಮೆಸೇಜ್ ಮಾಡ್ತಾ ಸಹಕಾರವನ್ನು ನೀಡ್ತಾ ಕೇಳುತ್ತಿರುವಂತಹ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆಯ ಭವಿಷ್ಯದ ನಿಯಂತ್ರಣ ಕುರಿತು ಸಮಾಲೋಚನಾ ಪತ್ರವನ್ನು ಮುಂದಿನ ತಿಂಗಳೊಳಗೆ ಮಂಡಿಸಲಾಗುವುದು ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇದು ಕೃತಕ ಬುದ್ದಿಮತ್ತೆ ಸುರಕ್ಷತೆ, ಸೈಬರ್ ಭದ್ರತೆ ಮತ್ತು ಸಂಭಾವ್ಯ ಹಾನಿಗಳ ಮೇಲೆ ಕೇಂದ್ರೀಕರಿಸಲಿದೆ ಎಂದು ಹೇಳಿದ್ದಾರೆ. ಪ್ರಸಾರ ಭಾರತಿ ಇನ್ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದು ಕಿಸಾನ್ ಕ್ರಿಕೆಟ್ ಲೀಗ್ ಕೆಸಿಎಲ್ ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಕೆಸಿಎಲ್ ಒಂದು ರಾಷ್ಟೀಯ ಕ್ರೀಡಾ ಮತ್ತು ಪ್ರತಿಭಾ ವೇದಿಕೆಯಾಗಿದ್ದು ದೇಶದ ಗ್ರಾಮೀಣ ಭಾಗಗಳ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸುವ ಗುರಿ ಹೊಂದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲಿಯೇ ತಲುಪಿಸುವ ನಿಟ್ಟನಲ್ಲಿ ಭಾಷಿಣಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುವುದು ಎಂದು ಐಟಿಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗವರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು ಸರ್ಕಾರಿ ಇಲಾಖೆಗಳು ಗುರುತಿಸಿರುವ ಸವಾಲುಗಳಿಗೆ ಹಾಗೂ ಅನುಷ್ಠಾನಕ್ಕೆ ಸಿದ್ದವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿ ಆಹ್ವಾನಿಸಿದೆ. ಪಾಕಿಸ್ತಾನದಲ್ಲಿ ಒಟ್ಟಾರೆ ವಿದ್ಯುತ್ ಕೊರತೆ 4,000 ಮೆಗಾವ್ಯಾಟ್ಗಳನ್ನು ದಾಟಿದ್ದರಿಂದ ವಿದ್ಯುತ್ ಬಿಕ್ಕಟ್ಟು ತೀವ್ರಗೊಂಡಿದೆ. ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತವು ಹಠಾತ್ತನೆ ಹೆಚ್ಚಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಎರಡನೇ ಟಿ20 ಪಂದ್ಯ ನಾಳೆ ರಾಂಚಿಯ ಜೆಎಸ್ಸಿಎ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗಾಗಲೇ ಮೊದಲ ಪಂದ್ಯವನ್ನು ಭಾರತ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು

0: ಮಗನನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ನಮಸ್ತೆ, ಶುಭ ಸಂಜೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ, ಹಾಗೆ ನಾಳೆಯ ದಿನದ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ 5:05 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 6:02 ಗಾನ ಬಜಾನ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ಇಂದಿನ ವಿಶೇಷ ಕಾರ್ಯಕ್ರಮ ಇದಾಗಿದೆ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 10:02 ಪ್ರೇಮ ನಿನಾದ ಕಾರ್ಯಕ್ರಮನ ಕೇಳಬಹುದು. ಇದು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ ಆಗಿತ್ತು. ಇನ್ನು 5:53 ನಮ್ಮ ನಾಳೆಯ ಕಾರ್ಯಕ್ರಮಗಳು ಪ್ರಸಾರ ಪ್ರಾರಂಭಗೊಳ್ಳುತ್ತೆ. ಅದಾದ ನಂತರ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳೊಂದಿಗೆ ದಿನವನ್ನು ಪ್ರಾರಂಭಿಸಬಹುದು. ಅದಾದ ನಂತರ 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳನ್ನ ಆಲಿಸಬಹುದು. ನಂತರ 8:30 ಶುಭೋದಯ ಕರ್ನಾಟಕ ಮುಂದುವರಿಯುತ್ತೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾ ಭಾರತಿ, 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗುಂದು ಹಾಡು, ನಂತರ 1:02 ಚಿತ್ರಗೀತೆಗಳನ್ನ ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳಿರುತ್ತೆ. 1:20 ಸಿನಿ ಕ್ವಿಜ್. 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40 ಕೇಳಿ ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಸಖಿ ಸಹೇಲಿ ಕಾರ್ಯಕ್ರಮನ ಆಲಿಸಬಹುದು. 4:00 ಪರಿಮಳ, ನಂತರ 5:05 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇರುತ್ತೆ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ನಂತರ 6:02 ಗಾನ ಬಜಾನ ಸೇಫ್ ಡ್ರೈವ್ನಲ್ಲಿ, 6:40 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಗಾನ ಬಜಾನ, ನಂತರ 8:00 ಯುವಧ್ವನಿ ಕಾರ್ಯಕ್ರಮ ಇರುತ್ತೆ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ನಾಳೆಯ ಕಾರ್ಯಕ್ರಮಗಳ ಪರಿಚಯ.

ನಮಸ್ತೆ. ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ ಕೇಟಿ. ಹಾಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಅನ್ನ ಈ ಒಂದು ಗೀತೆಯೊಂದಿಗೆ ಆರಂಭ ಮಾಡೋಣ. ಕೇಳಿ ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ ಟು ಚಿತ್ರದಿಂದ ಮಂಜುಳಾ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಹಾಗೆ ಈ ಸಮಯ ಒಂದು ರೀತಿಯ ಟ್ರಾಫಿಕ್ ಅನ್ನ ಕಾಣುವಂತಹ ಸಮಯ. ನಾವು ರಸ್ತೆ ಮೇಲೆ ಓಡಾಡುವಾಗ ಕೆಲವೊಂದು ಸರಿ ಟ್ರಾಫಿಕ್ ಅಲ್ಲಿ ನಿಂತಾಗ ತುಂಬಾ ಬೇಜಾರಾಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಸರಿಯಾದ ಸಮಯವನ್ನ ನಿಗದಿಪಡಿಸಿಕೊಂಡು ಹೋಗ್ತಾ ಇರ್ತೀವಿ, ಎಲ್ಲೋ ಟ್ರಾಫಿಕ್ ಆದಾಗ ಈ ಸ್ವಲ್ಪ ಇಡುತ್ತೀವಿ, ಅದನ್ನ ಒಂದು ಶಾಪದಂತೆ ಪರಿಗಣಿಸೋದುಂಟು. ಹಾಗೆ ಕೆಲವೊಂದು ಶಾಪದಿಂದ ನಾವು ಅದನ್ನ ಹೇಗೆ ಒಳ್ಳೆಯದಕ್ಕೆ ಸದುಪಯೋಗ ಪಡಿಸ್ಕೊಳ್ಬಹುದು, ಹಾಗೆ ಆ ಒಂದು ಸಮಯ ನಮಗೆ ಏನ ಕಲಿಸುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ಬೋದು. ಅಂತಹ ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಗಬಹುದು. ಈಗ ಕೇಳಿ ರೌಡಿ ರಂಗಣ್ಣ ಚಿತ್ರದಿಂದ, ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ.

ಟ್ರಾಫಿಕ್ನಲ್ಲಿ ಕಾಯೋದು ಕಿರಿಕಿರಿಯನ್ನ ಉಂಟು ಮಾಡಿದ್ರು ಕೂಡ ಅನೇಕ ಪ್ರಮುಖ ಸಂಗತಿಗಳು ನಮ್ಮ ಗಮನವನ್ನ ಸೆಳೆಯುತ್ತೆ, ಹಾಗೆ ನಾವು ಕಲಿಯುವಂತಹ ವಿಚಾರಗಳು ಕೂಡ ಇರುತ್ತೆ. ಅದರಲ್ಲಿ ಒಂದು ಅಂದ್ರೆ ಒಂದು ಸಹನೆ. ಎಷ್ಟೊತ್ತವರೆಗೂ ಕಾಯ್ತೀವಿ ಅಂತ ಹೇಳಿದ್ರೆ ಅದು ಏನೇ ಬಂದರೂ ಕೂಡ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೆ ಒಂದು ದಂಡ ಅನ್ನೋದು ಇರ್ಬೋದು, ಇನ್ನೊಂದು ನಮ್ಮ ಏನಿರದೆ ಸಮಯ ಪಾಲನೆಯ ಜೊತೆಗೆ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು ಅನ್ನುವ ಒಂದು ಮನಸ್ಸು ಹೇಳುವಂತಹ ಒಂದು ಒಳ್ಳೆಯ ವಿಚಾರ ಕೂಡ ಇರಬಹುದು. ಹಾಗೆ ನಮ್ಮ ಕೈಯಲ್ಲಿ ಇಲ್ಲದಂತಹ ಪರಿಸ್ಥಿತಿಯ ಮೇಲೆ ಕೋಪಗೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಹಾಗೆಯೇ ಇನ್ನು ನಮ್ಮ ಏನು ನಮ್ಮ ಮೇಲಿರುವಂತಹ ಒಂದು ಒತ್ತಡವನ್ನು ಕಡಿಮೆ ಮಾಡಿ ಶಾಂತವಾಗಿರುವ ಒಂದು ಏನು ಮನಸ್ಸಿನ ಒಂದು ಸ್ಥಿತಿಯನ್ನು ಅಭ್ಯಾಸ ಮಾಡಲಿಕ್ಕೆ ಇದು ಕಲಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಲಕ್ಷಾಧೀಶ್ವರ ಚಿತ್ರದಿಂದ ಪೀತಾಪುರಂ ನಾಗೇಶ್ವರ ರಾವ್ ಮತ್ತು ಎಲ್ ಆರ್ ಈಶ್ವರಿ ಅವರ ಗಾಯನವಿರುವಂತಹ ಗೀತೆಗೆ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಸತ್ಯಮ್ ಅವರ ರಾಗ ಸಂಯೋಜನೆ ಇದೆ.

ಇನ್ನು ಟ್ರಾಫಿಕ್ನಲ್ಲಿ ಇದ್ದಾಗ ರಸ್ತೆಗಳ ಮೇಲೆ ಅನೇಕ ಅನುಭವಗಳನ್ನ ನಾವು ಕಣ್ತುಂಬಿಕೊಳ್ಬಹುದು. ನಾವು ಬರೀ ಗಾಡಿ ಓಡಿಸ್ತಾ ಇದೀವಿ, ಗಾಡಿ ಮೇಲೆ ಕೂತಿದ್ದೀವಿ ಅಥವಾ ಮುಂದೆ ಏನು ಟ್ರಾಫಿಕ್ ಆಗಿದೆ ಅನ್ನೋದಕ್ಕಿಂತ ಅನೇಕ ಜನರ ವಿವಿಧ ಒಂದು ಜೀವನದ ಅನುಭವಗಳನ್ನ ಕಣ್ತುಂಬಿಕೊಳ್ಳುವಂತಹ ಸಮಯ ಅದು ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ನಮಗಾಗಿ ಅನೇಕ ಕಾಲ್ಸ್ಗಳು ಬಂದಿರ್ಬೋದು ಮೊಬೈಲ್ನಲ್ಲಿ. ಗಾಡಿಯನ್ನು ಓಡಿಸ್ತಾ ಇದ್ದಾಗ ಅದನ್ನು ಅದರ ಕಡೆ ಕಣ್ಣಾಡಿಸೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಸಾಧ್ಯ ಆಗಿರೋದಿಲ್ಲ. ಅಂದರೆ ಟ್ರಾಫಿಕಲ್ಲಿ ನಿಂತಾಗ ಆ ಸಿಗ್ನಲಲ್ಲಿ ಏನೋ ಒಂದು ಸಮಯ ತೋರಿಸ್ತಾ ಇರುತ್ತೆ, 1:37 ಅಂದರೆ 137 ಸೆಕೆಂಡ್ಸು ಅಥವಾ 1 ನಿಮಿಷ ಈ ಥರ ತೋರಿಸಿದಾಗ ಏನಾದರೂ ಎಮರ್ಜೆನ್ಸಿಗೆ ಯಾರಾದರೂ ಕಾಲ್ ಮಾಡಿದಾರಾ ಅಂತೇಳಿ ಒಂದು ಸರಿ ನಾವು ಮೊಬೈಲ್ ಕಡೆ ಕಣ್ಣನ್ನು ಆಡಿಸ್ಬಹುದು. ಅಥವಾ ಏನೋ ದೂರದ ಸ್ಥಳಗಳಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಭಾವಿಸಿದಾಗ ಅಲ್ಲಿ ಏನೋ ಮ್ಯಾಪ್ ಒಂದು ಡೈರೆಕ್ಷನ್ನ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಡೈರೆಕ್ಷನ್ನ ಮತ್ತೊಮ್ಮೆ ಏನೋ ಕಣ್ಣಾಡಿಸಿ ನೀಟಾಗಿ ನೋಡಿ ಯಾವ ಸೈಡಿಂದ ಹೋದರೆ ಹತ್ತಿರ ಆಗುತ್ತೆ ದೂರ ಆಗುತ್ತೆ ಅಂತ ನೋಡ್ಕೊಳ್ಳಿ ಒಂದು ಸೈಕಲ್ ಬ್ರೇಕ್ ಏನು ಬ್ರೇಕ್ ಅನ್ನೋದು ನಮಗೆ ಸಿಗುತ್ತೆ ಆ ಟ್ರಾಫಿಕಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅನೇಕ ವಿಚಾರಗಳನ್ನ ನಾವು ಟ್ರಾಫಿಕ್ನಲ್ಲಿ ಯುಟಿಲೈಸ್ ಮಾಡ್ಕೋಬಹುದು, ಅಂತ ವಿಚಾರಗಳನ್ನ ಮುಂದುವರಿಸೋಣ. ಈಗ ಕೇಳಿ ಮಂಕುದಿನ್ನೆ ಚಿತ್ರದಿಂದ ಎಸ್ ಜಾನಕಿ ಮತ್ತು ಎಲ್ ಆರ್ ಈಶ್ವರಿ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸೊಸೆ ತಂದ ಸೌಭಾಗ್ಯ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಈ ಟ್ರಾಫಿಕ್ನ ಕಿರಿಕಿರಿಯಲ್ಲಿ ಅನೇಕ ಅನುಭವಗಳು ನಮಗಾಗತ್ತೆ, ಹಾಗೆ ಅನೇಕ ಜನರಿಗೆ ಅದು ಒಂದು ರೀತಿಯ ಭಾವನೆಗಳು ಕುಡಿಯೊಳೆಯುವಂತಹ ಸಂದರ್ಭ ಅಂತಲೇ ಹೇಳ್ಬೋದು. ಅಂದರೆ ಕವಿತೆಗಳು ಹುಟ್ಟುವಂತಹ ಸಮಯ ಅದಾಗಿರಬಹುದು ಅಂತಲೇ ಹೇಳ್ಬೋದು. ಇನ್ನೊಬ್ಬರ ಅನುಭವಗಳನ್ನ, ಪರಾನುಭವಗಳನ್ನ ಕಣ್ತುಂಬಿಕೊಂಡಾಗ ಎಷ್ಟೋ ಜನರಿಗೆ ಅನೇಕ ಜೀವನದ ಶೈಲಿಗಳಾಗಿರ್ಬೋದು ಅಥವಾ ಜೀವನದ ಕಷ್ಟ ಸುಖ ಪ್ರತಿಯೊಂದನ್ನು ಕೂಡ ಕಣ್ತುಂಬಿಕೊಳ್ಳುವಂತಹ ಸಮಯದಲ್ಲಿ ಕವಿಯ ಒಂದು ಮನೋಭಾವವನ್ನು ಹೊಂದಿರೋರು ಕವಿತೆಗೆ ಬರೀಲಿಕ್ಕೆ ಸ್ಫೂರ್ತಿಯಾಗ್ಬೋದು ಅಂತಹ ಘಟನೆಗಳು ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆ ಈ ಗಾಡಿಯನ್ನು ನಾವು ಓಡಿಸ್ತಾ ಇರುವಂತಹ ಸವಾರರಾಗಿರ್ಬೋದು ಅಥವಾ ದೊಡ್ಡ ಬೃಹತ್ ವಾಹನಗಳನ್ನ ಸಂಚಾರ ಮಾಡ್ತಿರುವಂತಹ ಚಾಲಕರು ಏನಾಗುತ್ತೆ, ತಮ್ಮ ವಾಹನದ ಹಿಂಬದಿಯ ಏನು ಚಕ್ರಗಳಿರುತ್ತೆ ಅದರ ಕಡೆ ಕಣ್ಣಾಯಿಸೋದಕ್ಕೆ ಎಲ್ಲೂ ಕೂಡ ನಿಲ್ಲಿಸೋದಕ್ಕೆ ಸಮಯ ಸಿಕ್ಕಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಟ್ರಾಫಿಕ್ನಲ್ಲಿ ನಿಲ್ಲಿಸಿ ಏನಾದರೂ ವೀಲ್ ಏರ್ ಏನಾದರೂ ಹೋಗಿದೆಯಾ ಅದನ್ನೆಲ್ಲ ನೋಡುವಂಥ ಸೂಕ್ಷ್ಮ ಘಟನೆಗಳನ್ನ ನಾವು ಕೂಡ ನೋಡಿದ್ದೀವಿ, ನೀವು ಕೂಡ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಂಥದಕ್ಕೆಲ್ಲ ಇದು ಹೇಳಿ ಮಾಡಿಸಿದಂತಹ ಸಮಯ ಅಂತಲೇ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ, ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಶ್ರೀಮಂತನ ಮಗಳು ಚಿತ್ರದಿಂದ, ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ.

ಕಾಕನಕೋಟೆ ಚಿತ್ರದಿಂದ ಸಿ ಅಶ್ವಥ್ ಅವರ ಗಾಯನ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಇನ್ನು ಹಾಗೆಯೇ ಈ ಟ್ರಾಫಿಕ್ನ ಕಿರಿಕಿರಿಯಲ್ಲಿ, ಈ ಟ್ರಾಫಿಕಲ್ಲಿ ನಾವು ಇನ್ನು ಮಾಡಬಹುದಾದ ಒಂದು ಕೆಲಸ ಅಂದರೆ ಹೆಲ್ಮೆಟನ್ನು ನಾವು ಧರಿಸಿರ್ತೀವಿ. ಅದರಲ್ಲಿ ಏನಾದರೂ ತುಂಬ ಧೂಳು ಏನಾದರೂ ಕೂತಿದೆ ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಮಯನ ಬಳಸ್ಕೋಬೋದು. ಅದರ ಜೊತೆ ಮಿರರ್ಗಳು ಕೂಡ ತುಂಬ ಧೂಳು ಹಿಡಿದಿರುತ್ತೆ, ಅಂತಹ ಧೂಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಳಸುವಂತಹ ಸಮಯ ಇದಾಗಿರ್ಬೋದು, ಟ್ರಾಫಿಕ್ನ ಸಮಯ ಅಂತಲೇ ಹೇಳ್ಬೋದು. ಈಗ ಕೇಳಿ ಪಿ ನಾಗೇಶ್ವರ ರಾವ್ ಅವರ ಗಾಯನವಿರುವಂತಹ ಈ ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಅಮ್ಮ ಚಿತ್ರದಿಂದ.

ದಾಟಿಸಿದು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು

ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರಾಗಿ ಗರ್ಜನೆ ಮಾಡ್ತಾ

ಅದರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

0: ಮೇಲೆ ಮೂರು ಗರಿ ಕುರಿಮರಿ ತರಿಗರಿ ಏರಿ ಮೇಲೆ ಮೂರು ಗರಿ ಕುರಿಮರಿ ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು.
1: ದೇವರ ದುಡ್ಡು ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಆರ್ಎನ್ಜೈ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಈ ಟ್ರಾಫಿಕ್ನ ಕಿರಿಕಿರಿಯಲ್ಲಿ ಗಾಡಿ ಓಡಿಸಿ ಸುಸ್ತಾಗಿದೆ ಅಂತ ಹೇಳಿದಾಗ ಟ್ರಾಫಿಕ್ ಎಲ್ಲಿ ಆಗಿರುತ್ತೋ ಅಲ್ಲಿ ಸಿಗ್ನಲ್ ಏನಾದರೂ ಕಣ್ಣಿಗೆ ಬೀಳೋ ಥರ ಇದ್ದು ಇನ್ನೂ ಒಂದು ನಿಮಿಷ ಸಮಯ ಇದೆ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಏನಾದರೂ ಅನಿಸಿದಾಗ ಏನು ನೀರನ್ನು ಕುಡಿಯೋದಕ್ಕೆ ಈ ಸಮಯವನ್ನು ಬಳಸ್ಕೊಳ್ಳೋದು ಕೂಡ ಉಂಟು. ಈಗ ಕೇಳಿ ಮತ್ತೊಂದು ಗೀತೆ, ಎಸ್ ಜಾನಕಿ ಅವರ ಗಾಯನ ಇರುವಂತಹ ಈ ಒಂದು ಗೀತೆ ಕಾಡ್ಗಿಚ್ಚು ಚಿತ್ರದಿಂದ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇದೆ.

ಪಾವನಗಂಗಾ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಹಾಗೆಯೇ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟನೆಯಲ್ಲಾಗಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಕೆಲವೊಂದು ವರನೂ ಆಗಿರುತ್ತೆ, ಕೆಲವೊಂದು ಶಾಪನೂ ಆಗಿರುತ್ತೆ. ಅಂತಹ ಶಾಪಗಳನ್ನ ವರವನ್ನಾಗಿ ನಾವು ಮಾರ್ಪಾಡು ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿ ಇರುತ್ತೆ. ಹಾಗೆ ಸಮಯವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೋದು, ಈ ಒಂದು ಟ್ರಾಫಿಕ್ನ ಕಿರಿಕಿರಿಯಲ್ಲಿ ನಾವು ಆ ಒಂದು ಟ್ರಾಫಿಕ್ನ ಯಾವ ರೀತಿ ಧನಾತ್ಮಕವಾಗಿ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಬಹುದು ಅಂಥೇಳಿ ಮಾತಾಡ್ತಾ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅಪರೂಪದ ಗೀತೆಗಳ ಜೊತೆ ಸಾಗಿದ್ವಿ. ಸಮಯ ಆಗಿದೆ 5:56:22. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ನಮ್ಮ ಜೀವನದ ಪಯಣದಲ್ಲಿ ಸಮಯದ ಪ್ರತಿ ಒಂದು ಕ್ಷಣದ ಮೌಲ್ಯವನ್ನು ಅರಿತು ಧನಾತ್ಮಕ ಚಿಂತನೆಗಳೊಂದಿಗೆ ನಾವು ನಡೆಯೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಈ ಒಂದು ಗೀತೆಯೊಂದಿಗೆ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ. ಈ ಒಂದು ಗೀತೆಗೆ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ದೀಪಾ ಚಿತ್ರದಿಂದ ಈ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಔಷಧ ಕಂಪನಿಗಳು ವೈದ್ಯರಿಗೆ ನೀಡುವ ಉಡುಗೊರೆಗಳು ಮತ್ತು ಇತರ ಸೌಲಭ್ಯಗಳು ಸೇರಿದಂತೆ ಅವುಗಳ ಮಾರುಕಟ್ಟೆ ಪ್ರಚಾರದ ಕ್ರಮಗಳಿಗೆ ಕಾನೂನುಬದ್ಧ ನಿಯಂತ್ರಣದ ಅಗತ್ಯವಿದೆಯೇ ಎಂಬುದನ್ನು ಪರಿಶೀಲಿಸಲು ಮೂವರು ಸದಸ್ಯರ ಸಮಿತಿ ರಚಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದ ವಾಯುಪಡೆ ದಿನಾಚರಣೆಯಲ್ಲಿ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಷ್ಟೇ ಅಲ್ಲ, ಯೋಧರಲ್ಲಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ 863 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಕೋರಿ ಸಲ್ಲಿಸುವ ನಮೂನೆ 7 ಅರ್ಜಿಗಳ ದುರುಪಯೋಗ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರ ವಿದ್ಯುತ್ ಚಿತಾಗಾರದ ಕುಲುಮೆ 1 ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ನಾಳೆಯಿಂದ 13ರವರೆಗೆ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುವುದು ಎಂದು ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವಿದ್ಯುತ್ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1045 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 71,593 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 371 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,232 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.79 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಗಾನ ಬಚಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಸಮಯ ಆಗಿದೆ 6:43. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಾಗೆ ಇದೀಗ ಇನ್ನೇನು ಸಮಯ ಆಗ್ತಿದೆ, ಊಟವನ್ನ ಮಾಡುವುದಕ್ಕಿಂತ ಮುಂಚೆ ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನ ತಯಾರಿಸುವಂತಹ ಒಂದು ಸಮಯ. ಅಡುಗೆ ಮನೆಯಲ್ಲಿ ಯಾವ ರೀತಿ ನಾವು ಉಳಿತಾಯವನ್ನ ಮಾಡಬಹುದು, ಅದಕ್ಕೆ ಇರುವಂತಹ ಒಂದು ಸುಲಭವಾದ ಸಲಹೆಗಳ ಜೊತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಈಗ ಕೇಳಿ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಿಂದ ಸುರೇಶ್ ಪೀಟರ್ಸ್ ಮತ್ತು ಅರ್ಚನಾ ಅವರ ಗಾಯನದಲ್ಲಿ ಇರುವಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಹಾಗೆಯೇ ನಾವು ಇಷ್ಟಿಷ್ಟೇ ಉಳಿತಾಯ ಅಂತ ಮಾಡಿದ್ರೆ ಅದು ಮುಂದೆ ತುಂಬ ಜಾಸ್ತಿ ನಾವು ಅದನ್ನು ಸೇವಿಂಗ್ಸ್ ಮಾಡಲಿಕ್ಕೆ ಇದು ದಾರಿ ಆಗ್ಬೋದು ಅಂತಲೇ ಭಾವಿಸ್ಬೋದು. ಅಂಥದ್ರಲ್ಲಿ ಅಡುಗೆ ಮನೆಯಲ್ಲಿ ನಾವು ಇನ್ನೂ ಎಷ್ಟು ರೀತಿಯಲ್ಲಿ ಉಳಿತಾಯವನ್ನು ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ಸಣ್ಣ ಉದಾಹರಣೆಗಳೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಾಗ್ಬೋದು. ಮೊದಲಿಗೆ ಗ್ಯಾಸ್ ಮತ್ತು ಇಂಧನ ಉಳಿತಾಯ ಅನ್ನೋದು ಪ್ರಮುಖವಾಗಿ ಅದು ಒಂದು ಸಾಮಾಜಿಕವಾದಂಥ ಉಳಿತಾಯ ಕೂಡ ಆಗುತ್ತೆ. ನಮ್ಮ ಸಮಾಜದಲ್ಲಿ ನಮ್ಮ ಪರಿಸರದ ಒಂದು ಸಂರಕ್ಷಣೆಯಲ್ಲಿ ಪಾತ್ರವನ್ನು ಕೂಡ ವಹಿಸುತ್ತೆ ಅಂತಲೇ ಹೇಳ್ಬೋದು. ಇದಕ್ಕಾಗಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಒಲೆಯನ್ನು ಹಚ್ಚುವ ಒಂದು ಮುನ್ನ ತರಕಾರಿಯನ್ನು ಹಚ್ಚಿಟ್ಕೊಳ್ಳೋದು, ಹಾಗೆಯೇ ಮಸಾಲೆ ರುಬ್ಬೋದು, ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾವು ಒಟ್ಟಿಗೆ ಅದೆಲ್ಲ ರೆಡಿ ಮಾಡಿಕೊಂಡು ಸ್ಟವ್ನ ಹಚ್ಚಿದಾಗ ಸ್ವಲ್ಪ ಸಮಯ ನಮಗಲ್ಲಿ ಏನಾಗುತ್ತೆ, ಸೇವ್ ಆಗುತ್ತೆ. ಅದರಲ್ಲಿ ಅದೇ ಸಮಯದಲ್ಲಿ ನಾವು ಹಚ್ಚಿರುವಂತಹ ಒಲೆಯಲ್ಲಿ ವ್ಯರ್ಥವಾಗುವಂತಹ ಒಂದು ಇಂಧನವನ್ನು ನಾವು ಉಳಿತಾಯ ಮಾಡಬಹುದು ಅಂತಲೇ ಹೇಳ್ಬೋದು. ಇದರ ಜೊತೆಯಲ್ಲಿ ಪ್ರೆಷರ್ ಕುಕ್ಕರ್ನ ಬಳಸ್ತಾ ಇದ್ದೀವಿ. ಇದರಿಂದ ಸಾಮಾನ್ಯ ಪಾತ್ರೆಗಳಿಗಿಂತ ಏನಾಗುತ್ತೆ, ಸಮಯವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಡಿಮೆ ಇದು ಬಳಸ್ತಾ ಇರೋದ್ರಿಂದ ಗ್ಯಾಸ್ನ ಒಂದು ಉಳಿತಾಯ ಮತ್ತೆ ಇದರಲ್ಲೂ ಕೂಡ ಆಗ್ತಿದೆ. ಶೇಕಡ 70% ಉಳಿಕೆ ಇದರಿಂದ ಆಗುತ್ತಂತೆ. ಹಾಗೆಯೇ ಅಕ್ಕಿ ಬೇಳೆ ಅಥವಾ ಕಾಳುಗಳನ್ನ ಅಡುಗೆ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಏನಾದರೂ ನೆನೆಸಿಟ್ಟರೆ ಅದು ತುಂಬ ಬೇಗ ಬೇಯುವಂತಹ ಗುಣವನ್ನು ಹೊಂದಿದೆ. ಇದರಿಂದ ಕೂಡ ಏನಾಗುತ್ತೆ, ಇಂಧನದ ಉಳಿತಾಯ ಆಗುತ್ತೆ. ಇನ್ನು ಅಡುಗೆಯನ್ನು ಮಾಡುವಾಗ ನಾವು ಮುಚ್ಚಳದ ರೂಪದಲ್ಲಿ ತಟ್ಟೆ ಅಥವಾ ಪ್ಲೇಟ್ನ ಬಳಸೋದ್ರಿಂದ ಏನಾಗುತ್ತೆ, ಆಹಾರ ಬೇಗ ಬೇಯುತ್ತೆ ಮತ್ತು ಗ್ಯಾಸ್ ಉಳಿತಾಯ ಆಗುತ್ತೆ. ಈಗ ಕೇಳಿ ಸಂಭ್ರಮ ಚಿತ್ರದಿಂದ ವಾಣಿ ಸತೀಶ್ ಅವರ ಗಾಯನ, ವೀರೇಂದ್ರ ಶೆಟ್ಟಿಯವರ ರಚನೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಟಿಪ್ಪು ಅವರ ಗಾಯನವಿರುವಂತಹ ಈ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಅಣ್ಣ ಬಾಂಡ್ ಚಿತ್ರದಿಂದ ಈ ಗೀತೆಯನ್ನ ಕೇಳಿದ್ರಿ. ಅಡುಗೆ ಮನೆಯಲ್ಲಿ ಇನ್ನು ಯಾವ ರೀತಿ ನಾವು ಉಳಿತಾಯವನ್ನು ಮಾಡಬಹುದು ಅಂತ ಹೇಳಿದ್ರೆ, ಒಂದು ದಿನಸಿ ಪದಾರ್ಥಗಳನ್ನ ಬಳಸೋದ್ರಲ್ಲಿ, ಇದರಿಂದ ಹಣದ ಉಳಿತಾಯ ಕೂಡ ಆಗತ್ತೆ. ಏನಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಅಮೃತ ಎಷ್ಟಿರಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು, ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತೆ ಅನ್ನೋದೇನಿದೆ, ಅದನ್ನು ಈ ಒಂದು ಪದಾರ್ಥಗಳ ಬಳಕೆಯಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಪದಾರ್ಥಗಳು ನಮ್ಮ ಕೈ ಜಾರಿ ಜಾಸ್ತಿ ಆಗ್ಬೋದು, ಅದು ಒಂದು ಆಹಾರದ ಒಂದು ರುಚಿಯನ್ನು ಕೂಡ ಕೆಡಿಸುತ್ತೆ, ಹಾಗೆಯೇ ಅದು ಆರ್ಥಿಕವಾಗಿ ಕೂಡ ಒಂದು ಒಡೆತ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟು ಪದಾರ್ಥಗಳನ್ನ ನಾವು ಬಳಸಬೇಕಾಗತ್ತೆ ಅಡುಗೆಯನ್ನು ಮಾಡುವಾಗ. ಹಾಗೆಯೇ ಒಂದು ಖರೀದಿ ಪಟ್ಟಿಯನ್ನು ಸಿದ್ಧತೆ ಪಡಿಸ್ಕೊಳ್ಬೇಕಾಗತ್ತೆ. ನಾವು ಒಂದು ತಿಂಗಳಿಗೆ ಬೇಕಾಗುವಂತಹ ಪದಾರ್ಥಗಳು ಯಾವ್ದು, ಎಷ್ಟನ್ನು ತಗೊಳ್ಬೇಕು, ಅಗತ್ಯಕ್ಕೆ ಮೀರಿ ಜಾಸ್ತಿಯನ್ನು ತೆಗೆದುಕೊಂಡಾಗ ತುಂಬ ದಿನ ನಾವು ಅದನ್ನು ಶೇಖರಿಸಿ ಅಥವಾ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ಬೋದು. ಇನ್ನು ತರಕಾರಿಯನ್ನು ಕೂಡ ನಾವು ಖರೀದಿ ಮಾಡ್ತಾ ಇರ್ತೀವಿ, ಇದನ್ನು ನಾವು ಯಾವ ರೀತಿ ಸಂಗ್ರಹಣೆ ಮಾಡಿಟ್ಟರೆ ಆ ತರಕಾರಿಯ ಮತ್ತು ಸೊಪ್ಪು ಕೆಡದೆ ಇಟ್ಕೊಳ್ಬಹುದು, ಇದರ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕಾಗತ್ತೆ. ಈಗ ಕೇಳಿ ಮತ್ತೊಂದು ಗೀತೆ, ಶಂಕರ್ ಶಾನ್ಭಾಗ್ ಅವರ ಗಾಯನವಿರುವಂತಹ ಈ ಗೀತೆಗೆ ಮುರಳಿ ಮೋಹನ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ. ಚಿತ್ರ ಚಲನಚಿತ್ರದಿಂದ ಈ ಒಂದು ಗೀತೆ.

ಆಕಾಶ್ ಚಿತ್ರದಿಂದ ಕುನಾಲ್ ಗಂಜವಾಲ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುವಾಗ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹಾಗೆಯೇ ದಿನ ಪ್ರತಿನಿತ್ಯ ನೀವು ಅಡುಗೆಯನ್ನು ಮಾಡೋದ್ರಿಂದ ಗೊತ್ತಿರುತ್ತೆ ಎಷ್ಟು ನಾವು ಮಾಡಿದಂಥ ಆಹಾರ ಖರ್ಚಾಗ್ಬೋದು ಅಂಥೇಳಿ. ಅದಕ್ಕೆ ಅನುಗುಣವಾಗಿ ಅಡುಗೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಆಹಾರದ ಒಂದು ಏನು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಅದರ ಜೊತೆ ಇನ್ನೊಂದಂತ ಹೇಳಿದಾಗ ಏನು ಒಂದು ಲೈಟನ್ನು ಕೂಡ ನಾವು ಬಳಸ್ತಾ ಇರ್ತೀವಿ ಅಡುಗೆಯಲ್ಲಿ, ಅಡುಗೆ ಮನೆಯಲ್ಲಿ ಅಡುಗೆ ಆದ ಕೂಡಲೇ ಆ ಸ್ವಿಚ್ ಆಫ್ ಮಾಡಿದ ನಂತರ ನಾವು ಅಡುಗೆ ಮನೆಯಿಂದ ಆಚೆ ಬರಬೇಕಾಗುತ್ತೆ. ಸೊ ವಿದ್ಯುತ್ ಉಳಿತಾಯ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಅದರ ಜೊತೆಯಲ್ಲಿ ಈ ಮಿಕ್ಸಿ ಅಥವಾ ಏನು ರೆಫ್ರಿಜರೇಟರ್ಸ್ ಇದನ್ನೆಲ್ಲ ಕೂಡ ಬಳಸ್ತಾ ಇರ್ತೀವಿ. ಮಿಕ್ಸಿಯನ್ನು ಬಳಸಿದ ಕೂಡಲೇ ಆ ಸ್ವಿಚ್ಚನ್ನ ಆಫ್ ಮಾಡಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ನಾವು ಜಸ್ಟ್ ಅದು ತಿರುಗಿಸಿದ ನಂತರ ಅದು ಆಫ್ ಆಗಿದೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಬರ್ತೀವಿ. ಸೊ ಅಲ್ಲಿ ಒಂದು ರೀತಿಯ ಒಂದು ವಿದ್ಯುತ್ ಅವಘಡ ಸಂಭವಿಸುವಂತಹ ಚಾನ್ಸಸ್ ಇರುತ್ತೆ, ಅದರ ಜೊತೆಯಲ್ಲಿ ವಿದ್ಯುತ್ ಒಂದು ವೆಚ್ಚ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಸಾಲೆಗಳನ್ನ ಒಟ್ಟಿಗೆ ರುಬ್ಬಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಪದೇ ಪದೇ ಮಿಕ್ಸಿಯನ್ನು ಆನ್ ಮಾಡದೆ ವಿದ್ಯುತ್ ವ್ಯರ್ಥ ಆಗೋದನ್ನು ನಿಲ್ಲಿಸಬಹುದು. ಫ್ರಿಡ್ಜ್ನಲ್ಲಿ ಇರುವಂತಹ ತರಕಾರಿ ಅಥವಾ ಹಾಲನ್ನು ತೆಗೆದ ತಕ್ಷಣ ಬಿಸಿ ಮಾಡಲು ಒಲೆ ಮೇಲೆ ಇಡದೆ ಅದನ್ನು ಒಂದು ಏನು ಒಂದು ನಮ್ಮ ಕೊಠಡಿ ಏನಿರುತ್ತೆ ಆ ತಾಪಮಾನಕ್ಕೆ ಸರಿಹೊಂದುವಂತೆ ಮಾಡಿಕೊಂಡು ಅದಾದ ನಂತರ ನಾವು ಬಳಸಬೇಕಾಗತ್ತೆ. ಇದೆಲ್ಲದರ ಜೊತೆಯಲ್ಲಿ ಇನ್ನು ಸೂಕ್ಷ್ಮವಾಗಿ ನೋಡೋದಾದರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಸರಿಯಾಗಿ ಅಳತೆ ಮಾಡಿ ಬಳಸೋದು ಕೂಡ, ಅದರ ಜೊತೆಯಲ್ಲಿ ಮರುಬಳಕೆ ಯಾವ ರೀತಿ ಮಾಡ್ಕೊಬೋದು. ಅಪ್ಪಿತಪ್ಪಿ ಏನೋ ಬೈ ಚಾನ್ಸ್ ಮಿಸ್ ಆಗಿ ಸ್ವಲ್ಪ ಒಂದು ಆಹಾರ ಅನ್ನ ಮಾಡೋದು ಜಾಸ್ತಿ ಆಗಿರ್ಬೋದು, ಅದನ್ನು ಮತ್ತೆ ನಾನು ಹೇಗೆ ಮರುಬಳಕೆ ಮಾಡ್ಬೋದು ಅಂದರೆ ಒಂದು ನವೀನ ಐಡಿಯಾಸ್ನ ಬಳಸೋದ್ರಿಂದ ಏನಾಗುತ್ತೆ, ಆಹಾರದ ಸಂರಕ್ಷಣೆ ಆಗುತ್ತೆ, ಮತ್ತು ಅದು ಖರ್ಚು ಏನು ವೇಸ್ಟ್ ಅಂತ ಆಗೋದನ್ನು ಕಡಿಮೆ ಮಾಡಬಹುದು ಅಂತಲೇ ಹೇಳ್ಬೋದು. ಇನ್ನು ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಕೆಲವೊಂದು ಎಣ್ಣೆಯನ್ನು ತಗೊಬರುವಂತಹ ಕ್ಯಾನ್ಗಳಾಗಿರ್ಬೋದು, ಅದರಲ್ಲಿ ಪಾಟ್ಸ್ನ ಮಾಡ್ಬೋದು, ಅದಕ್ಕೂ ಕೂಡ ನಾವು ಉಪಯೋಗ ಮಾಡ್ಕೊಳ್ಬೋದು. ಬೆಸ್ಟ್ ಔಟ್ ಆಫ್ ವೇಸ್ಟ್ ನಮ್ಮ ಏನಾಗುತ್ತೆ ಅಡುಗೆ ಮನೆಯಿಂದ ಬರುವಂತಹ ಒಂದು ಸಾವಯವ ವೇಸ್ಟ್ ಏನಿರುತ್ತೆ ಅದನ್ನು ಗೊಬ್ಬರದ ರೀತಿಯಲ್ಲಿ ಬಳಕೆ ಮಾಡಬಹುದು. ಗಾರ್ಡನಿಂಗ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಬಳಸ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ, ಕುನಾಲ್ ಗಂಜವಾಲ ಅವರ ಗಾಯನವಿರುವಂತಹ ಈ ಒಂದು ಗೀತೆ ಐಶ್ವರ್ಯ ಚಿತ್ರದಿಂದ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣಿ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡಿ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜಿಸಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರದ ಅವಧಿಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಂಡ ವಿಧಿಸುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಬಳಿಕ ಸಂವಾದ ನಡೆಸಿ ಮಾತನಾಡಿದ ಅವರು, ರಾಜ್ಯದ 240 ತಾಲೂಕುಗಳ ಪೈಕಿ 217 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಆರ್ಥಿಕ ಇತಿಮಿತಿಗಳಿದ್ದರೂ ರೈತರ ನೆರವಿಗೆ ನಿಲ್ಲುವ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆ ತೀವ್ರವಾಗಿ ಕುಸಿದಿದ್ದು ವಿದ್ಯುತ್ ಲಭ್ಯತೆಯ ಮೇಲೆ ಪರಿಣಾಮ ಬೀರಿದೆ. ಆದರೂ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲೇ ತಲುಪಿಸುವ ನಿಟ್ಟಿನಲ್ಲಿ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಆದ್ಯತೆಯ ಮೇರೆಯಾಗಿದೆ ಎಂದು ಐಟಿಬಿಟಿ ಮತ್ತು ಇ-ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಷಿಣಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ 22 ಹೆಚ್ಚು ಭಾಷೆಗಳಲ್ಲಿ ಧ್ವನಿ ಆಧಾರಿತ ಮತ್ತು ಭಾಷಾಂತರ ತಂತ್ರಜ್ಞಾನಗಳನ್ನು ತಂದಿರುವಂತಹ ಭಾಷಿಣಿ ತಂಡದ ಸಾಧನೆಯನ್ನು ಶ್ಲಾಘಿಸಿದರು. ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಹಾಗೂ ಬಯಲುಸೀಮೆ ಭಾಗದಲ್ಲಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮರಾಠಿ, ಉರ್ದು, ತುಳು, ಬ್ಯಾರಿ ಮುಂತಾದ ಭಾಷೆಗಳ ಪ್ರಭಾವ ಇದೆ. ಈ ಎಲ್ಲ ಭಾಗಗಳ ಜನರಿಗೆ ಅವರದ್ದೇ ಭಾಷೆ ಉಪಭಾಷೆಯಲ್ಲಿ ಸರ್ಕಾರಿ ಸೇವೆಗಳನ್ನು ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ 700 ಹೆಚ್ಚು ನಾಗರಿಕ ಸೇವೆಗಳನ್ನು ಪ್ರಜಾಸೇವೆ ಮತ್ತು ಇ-ಆಡಳಿತ ವಿಭಾಗಗಳ ಮೂಲಕ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಇನ್ನಷ್ಟು ಸರಳಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು, ಸರ್ಕಾರಿ ಇಲಾಖೆಗಳು ಗುರುತಿಸಿರುವಂತಹ ಸವಾಲುಗಳಿಗೆ ಮತ್ತು ಅನುಷ್ಠಾನಕ್ಕೆ ಸಿದ್ದವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25 ಲಕ್ಷದವರೆಗೆ ಕಾರ್ಯಾದೇಶ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ. ಮೊದಲ ಆಹ್ವಾನದಲ್ಲಿ ಪ್ರಜಾಸೇವೆ ಮೂಲಕ ನಾಗರಿಕ ಕೇಂದ್ರಿತ ಆಡಳಿತವನ್ನು ಮರುರೂಪಿಸುವುದು ಮತ್ತು ಬೆಂಗಳೂರು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ ಮೂಲಕ ನಗರ ನೀರು ನಿರ್ವಹಣೆಯನ್ನು ಪರಿವರ್ತಿಸುವುದಾಗಿದೆ. ಕರ್ನಾಟಕ ನವೋದ್ಯಮ ನೀತಿ 2025-30 ವಿಶೇಷ ಉಪಕ್ರಮದಡಿ ರೂಪಿಸಲಾಗಿರುವಂತಹ ಈ ಯೋಜನೆಯ ಒಟ್ಟು ಅನುದಾನ 25 ಕೋಟಿ ಆಗಿದೆ. 3 ವರ್ಷಗಳಲ್ಲಿ ಸುಮಾರು 100 ನವೋದ್ಯಮಗಳನ್ನು ಬೆಂಬಲಿಸುವ ಗುರಿಯನ್ನು ಇದು ಹೊಂದಿದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1

0: ಮೂರರ ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಲಂಚ ನೀಡಿದ ಆರೋಪವಿರುವ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಒಂದು ದಿನ ಮುಂಚಿತವಾಗಿಯೇ ಬೆಂಗಳೂರಿನ ಹೊರ ವಲಯದಲ್ಲಿರುವಂತಹ ರೆಸಾರ್ಟ್ ಮತ್ತು ವಿಲ್ಲಾಗಳಿಗೆ ಕರೆದೊಯ್ಯಲಾಗಿತ್ತು ಎಂದು ತಿಳಿಸಿದೆ. ಆಯ್ಕೆಯಾಗಲು ಸಾಧ್ಯತೆ ಇರುವ ಅಭ್ಯರ್ಥಿಗಳನ್ನು ಗುರುತಿಸಲು ಮತ್ತು ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲು 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿದ್ದಂತಹ ಗೌಪ್ಯ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ ಅವರನ್ನು ಬಂಧಿಸಿರುವುದಾಗಿ ಸ್ಪಷ್ಟಪಡಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ KRS ಬೃಂದಾವನ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಇದೇ 11-16 ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು 16-21 KRS ಬೃಂದಾವನ ಆವರಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. KRS ಬೃಂದಾವನದಲ್ಲಿ ನಡೆಯಲಿರುವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಾಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಧನೆಯನ್ನ ಮಾಡುವತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ವರದಿ ಇದೀಗ ಮೂಡಿಬರಲಿದೆ. September 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ ಬೇವು ಲೇಪಿತ ಯೂರಿಯಾ ಬಗೆಗಿನ ಸಾಧಕ ಬಾಧಕಗಳನ್ನು ಹಂಚಿಕೊಂಡಿದ್ದಾರೆ.
3: ಭಾರತದಲ್ಲಿ ಉತ್ಪಾದನೆಯಾಗುವ ಹಾಗೂ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಯೂರಿಯಾವನ್ನ 100% ಬೇವು ಲೇಪಿತಗೊಳಿಸಿ ಅದನ್ನ ಕೃಷಿಗೆ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಲಾಭಗಳಿವೆ. ಸಾರಜನಕದ ಅಂಶದ ಒಂದು ದಕ್ಷತೆಯನ್ನ ಹೆಚ್ಚಳ ಮಾಡತಕ್ಕಂತಹದ್ದು. ಇದರಿಂದ ರಸಗೊಬ್ಬರಗಳಿಂದ ಏನು ವೃಥಾ ಪ್ರಮಾಣದಲ್ಲಿ ವ್ಯರ್ಥ ಆಗ್ತಕ್ಕಂತಹ 10-20 ನಾವು ಕಡಿಮೆಗೊಳಿಸಬಹುದು. ಇಳುವರಿಯ ಹೆಚ್ಚಳದಿಂದ ನಾವು ಸುಮಾರು 10-15 ಇಳುವರಿಯ ಹೆಚ್ಚಳವನ್ನ ನಾವು ಕಾಣಬಹುದು.
0: ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ. ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೂತನ ತಾಂತ್ರಿಕ ವ್ಯವಸ್ಥೆಯು ತೋಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಅಂತಾರಾಷ್ಟೀಯ ಮಟ್ಟದ ಡಿಜಿಟಲ್ ಅನುಭವವನ್ನು ನೀಡಲಿದೆ. ಬಳಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ತೋಟಗಾರಿಕಾ ಬೆಳೆಗಾರರು ಸಾಂಪ್ರದಾಯಿಕ ಪದ್ದತಿಯೊಂದಿಗೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಕಚೇರಿಗೆ ಸೀಮಿತವಾಗದೆ ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರಿಗೂ ತಲುಪಿಸುವಂತಾಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ತಾಳೆ ಎಣ್ಣೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯಾ ಪ್ರಕರಣದಲ್ಲಿ 14 ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದಂತಹ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಪ್ರದೋಷ್ ಅವರನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸುವ ನಟ ದರ್ಶನ್ ಆಯ್ಕೆಗಳು ಸೀಮಿತಗೊಂಡಂತಾಗಿದೆ. ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್ ಪ್ರದೋಷ್ ಅವರಿಗೆ ಸಾಕ್ಷಿದಾರ ಸ್ಥಾನಮಾನ ನೀಡುವ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿದೆ. ಕೆಳ ನ್ಯಾಯಾಲಯಗಳ ತೀರ್ಪು ಪ್ರಶ್ನಿಸಿ ನಟ ದರ್ಶನ್ ಪತ್ನಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು

0: ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಏನಾಗಲಿ ಮುಂದೆ ಸಾಗುನಿ,
7: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಶ್ರೇಯ. ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
7: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
8: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
9: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
10: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು

0: ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಆಗುತ್ತಿದ್ದೆ ಕಲೆಗಳ ಬೀಡು, ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು.
2: ಸಮಯ ಆಗ್ತಿದೆ ಇನ್ನೇನು 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿ ಸರೋಜಾದೇವಿ ಅಂದ್ರೆ ಕಪ್ಪ ಕೊಡಬೇಕೇ ಕಪ್ಪ, ಈ ಸಂಭಾಷಣೆ ಕೇಳಿಸಿದ ಹಾಗೆ. ಭಾವಪೂರ್ಣ ಅಭಿನಯ, ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಜನಪ್ರಿಯರಾದ ಕನ್ನಡದ ಕಲಾವಿದೆ. 1992 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಡೆಸಿದ ಧ್ವನಿಮುದ್ರಣ ಇದು. ಕೇಳಿ ಕಲಾವಿದೆ ಬಿ ಸರೋಜಾದೇವಿ ಶ್ರೀಹರ್ಷ.
4: ಯಾವ ಕೆಲಸನೇ ಮಾಡಿ ನೀವು, ಆ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಯೋಗ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಸೆಂಟ್ ಟೆರೇಸಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದೆ, ಚಿತ್ರಗಳನ್ನ ನೋಡ್ತಾ ಇರಲಿಲ್ಲ. ಕಾನ್ವೆಂಟಲ್ಲಿ ಓದ್ತಾ ಇದ್ರಿಂದ ನನಗೆ ಜೀಸಸ್ ಹೇಳಿದ್ದು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬೆಳೆದವಳು. ನಮ್ಮನೇಲಿ ಎಲ್ಲರೂ ಸಿನಿಮಾಗೆ ಹೋಗ್ತಿದ್ರು. ಅವಾಗ ನಾನು ಆ ಸಿನಿಮಾ ಕೊಡೋ ಟಿಕೆಟ್ ದುಡ್ಡನ್ನ ಅಮ್ಮ ನನಗೆ ಅದು ಕೊಡುವಂಥ ದುಡ್ಡು ತೊಗೊಂಡು, ಅವರೊಂದು ರೂಪಾಯಿ ಕೊಡೋರು ನಮ್ಮ ತಾಯಿ, ಆ ಒಂದು ರೂಪಾಯಿ ಬಟ್ಟೆ ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಾಕ್ ಹೊಲ್ದ್ಬಿಟ್ಟು, ನಾನು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿದ್ರು, ಆ ಮಕ್ಕಳಿಗೆ ತೊಗೊಂಡೋಗಿ ಆ ಫ್ರಾಕ್ ಕೊಡ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಹೋಗ್ಬೋದು, ನಾನು ಒಬ್ಬ ನನ್ನಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಬೇಕಾದ ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇದ್ದೆ. ಹಣೆಗೆ ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಆ ಬೊಟ್ಟನ್ನ ತೆಗೆದುಬಿಡ್ತಾ ಇದ್ದೆ, ಯಾಕೆಂದರೆ ನನ್ನಾಗಬೇಕಾದ್ರೆ ಬೊಟ್ಟಿರಬಾರ್ದಲ್ಲ ಅನ್ನೋ ಒಂದು ಭಾವನೆ ಚಿಕ್ಕ ಹುಡುಗಿಲ್ ನನಗೆ. ಆಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದ ನಮ್ಮ ತಾಯಿ ಕೇಳೋರು, ಎಲ್ಲಮ್ಮ ಬೊಟ್ಟು ಹಣ್ಣಲ್ಲಿ ಬೊಟ್ಟೆ ಇಲ್ವಲ್ಲಿ ಅಂತ. ನಾನೇ ಅಮ್ಮ ಸೆಕೆ ಒಳಗೆ ಅದು ಹೊಟ್ಟೋಗ್ಬಿಡ್ತು ಅಂತಿದ್ದೆ. ಆ ಥರ ಒಂದು ಅಭಿಪ್ರಾಯ ಇದ್ದಳು. ನಾನು ಒಂದು ಸಾರಿ ಬೆಂಗಳೂರಿನಲ್ಲಿ ಮೇಯೋ ಹಾಲ್ನಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ ಹಾಡು ಹೇಳ್ತಾ ಇದ್ದಾಗ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರು ಬಂದಿದ್ದರು. ಅವರು ನನ್ನ ಧ್ವನಿ ಕೇಳ್ಬಿಟ್ಟು, ಹುಡುಗಿ ಬಹಳ ಚೆನ್ನಾಗಿ ಹಾಡ್ತದಲ್ಲ ಅಂದ್ಬಿಟ್ಟು ಅವರು ನನ್ನ ಹಾಡಿಗೆ ತಗೋಬೇಕು ಅಂತಿದ್ರು, ಅಥವಾ ಏನೋ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಬಹಳ ಚಿಕ್ಕ ಹುಡುಗಿ ಅವಾಗ, ಬಟ್ ತುಂಬ ಉದ್ದಕ್ಕೇನೋ ಒಳ್ಳೆ ಪರ್ಸ್ನಾಲಿಟಿ ಇತ್ತು, ಬಟ್ ತುಂಬ ಚಿಕ್ಕೋಳು ಅವಾಗ. ಏನು ನನಗಿದ್ರೆ 12 ಇರಬೇಕಷ್ಟೆ. ಆಮೇಲೆ ಅವರು ನನ್ನ ಪರವಾಗಿಲ್ಲ ಫೋಟೋ ತೆಗೆದ್ರು, ಹುಡುಗಿ ಪರವಾಗಿಲ್ಲ ಸರಿ ಇದ್ದಾಳೆ ಅಂದ್ಬಿಟ್ಟು ಅವ್ರು ತೆಗೀತಿದ್ದ ಮಹಾಕವಿ ಕಾಳಿದಾಸ ಕನ್ನಡ ಚಿತ್ರಕ್ಕೆ ನನ್ನ ನಾಯಕಿ ಪಾತ್ರವಾಗಿ ಆರಿಸಿದ್ರು. ಮತ್ತು ಅದರಲ್ಲಿ ಕನ್ನಡ ಎಲ್ಲ ಬಹಳ ಸಂಸ್ಕೃತಿ ವಾಕ್ಯಗಳು ತುಂಬ ಇತ್ತು. ನನ್ನ ಗುರುಗಳಾದ KR ಸೀತಾರಾಮ ಶಾಸ್ತ್ರಿಗಳು ಅದು ಎಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ರು ಅಂದರೆ, ನನ್ನ ಗುರುಗಳು ಸೀತಾರಾಮ ಶಾಸ್ತ್ರಿಗಳು ನನ್ನ ಬಾಯಿಂದ ಆ ಥರ ಮಾತಾಡ್ಸೋದಕ್ಕೆ ನನಗೆ ಅಷ್ಟು ಒಂದು ಶಿಕ್ಷಣ ಕೊಟ್ಟರು. ಅದರಲ್ಲೂ ಅಲ್ಲಿ ಒಂದು ಅಸ್ಥಿ ಕಶ್ಚಿತ್ ವಾಗ್ ವಿಶೇಷ ಅಂತ ಒಂದು ಬರ್ತದೆ, ಅದು ಮಾತಾಡ್ಲಿಕ್ಕೆ ನನಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಅಂದರೆ, ಅದು ಈ ದಿನ ಅವರಿಲ್ಲ. ನಾನು ಈ ದಿನ ಈ ಒಂದು ಪದ್ಮಭೂಷಣ ಬರೋದಕ್ಕೂ ಮುಖ್ಯವಾಗಿ ನಾನು ಅವರಿಗೆ ಮೊದಲು ಅವ್ರಿಗೆ ನಾನು ವಂದನೆಗಳನ್ನ ಅರ್ಪಿಸಬೇಕು. ಅವ್ರ ಆತ್ಮ ಎಲ್ಲಿದ್ದರೂ ಇದನ್ನು ಕೇಳಿಬಿಟ್ಟು ಸಂತೋಷ ಪಡ್ತಾ ಇರ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಈ ಥರ ನನ್ನ ಚಿತ್ರರಂಗದ ಒಂದು ಇದು ಪ್ರವೇಶ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಮಿಳು ಚಿತ್ರದಲ್ಲಿ MGR ಅವ್ರ ಸ್ವಂತ ಚಿತ್ರ ನಾಡೋಡಿ ಮನ್ನನ್ನೆಲ್ಲ ಹಾಕಿ ಅವರೇ ನನಗೆ ಗುರುಗಳು. ಆಮೇಲೆ NT Ramarao ಅವರು ತೆಲುಗು ಚಿತ್ರದಲ್ಲಿ ಅವರು ನನ್ನ ಅವ್ರ ಸ್ವಂತ ಪಿಕ್ಚರ್ಗೆ ಹಾಕಿದ್ರು. ಅದರಲ್ಲೂ ತೆಲುಗಿನಲ್ಲೂ ನಾನು ಬಹಳ ಹೆಸರು ಪಡೆಯೋದ ಕಾರಣ ಶ್ರೀ NT Ramarao ಅವರು. ಆಮೇಲೆ ಹಿಂದಿ ಚಿತ್ರರಂಗಕ್ಕೆ ದಿಲೀಪ್ ಕುಮಾರು ಮತ್ತು SS Vasan ಅವರು ಒಂದು ಪೈಗಾಮ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಆವಾಗ ಪಂತಲು ಸರ್ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅವರು ನನ್ನ ನೋಡಿದ್ದಾರೆ, ನೋಡ್ಬಿಟ್ಟು ಅವರು ಈ ಹುಡುಗಿ ಸ್ವಲ್ಪ ವೈಜಯಂತಿಮಾಲ ಇದ್ದಾಗಿದ್ದಾಳಲ್ಲ ಅಂದ್ಬಿಟ್ಟು ಆ ಪೈಗಾಮ್ ಚಿತ್ರದಲ್ಲಿ ವಸುಂಧರಾ ದೇವಿಯವರು ಅಂದರೆ ವೈಜಯಂತಿಯವರ ಸ್ವಂತ ತಾಯಿ, ಆಕೆ ವಸುಂಧರಾ ದೇವಿಯವರು ತಾಯಿ ಪಾತ್ರ, ವೈಜಯಂತಿ ಅಕ್ಕ, ಅವ್ರಿಗೊಂದು ಎರಡನೇ ಮಗಳ ಪಾತ್ರ ಬೇಕಾಯಿತು. ಅದಕ್ಕೆ ಅವರು ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ರು, ನಮ್ಮ ತಾಯಿ ಹೇಳಿದ್ರು ಅವಳು ಆಗಲೇ ಹೀರೋಯಿನ್ ಮಾಡ್ತಾ ಇದ್ದಾಳೆ ಎರಡನೇ ರೋಲ್ ಮಾಡಲ್ಲ ಅಂತ. ಆದರೆ ಅವರು ಅಷ್ಟು ದೊಡ್ಡ SS Vasan ಅವರು, ಜೆಮಿನಿ ಸ್ಟುಡಿಯೋ ಯಜಮಾನರು, ಮತ್ತು ದಿಲೀಪ್ ಕುಮಾರ್ ಅಂದರೆ ಎಷ್ಟು ದೊಡ್ಡ ಮಹಾನ್ ನಟರು, ಅವರಿಬ್ಬರು ನಮ್ಮ ತಾಯಿನ ಕೇಳಿಕೊಂಡ್ರು. ನನಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಈಗಿನ ಕಾಲದಲ್ಲಿ ಯಾರನ್ನಾದ್ರೆ ಅವ್ರನ್ನ ಹಾಕ್ಬಿಡ್ತಾ ಇದ್ದಾರೆ ಪಾತ್ರಕ್ಕೆ. ನನ್ನೇ ಬೇಕು ಅಂತ ನಮ್ಮ ತಾಯಿನ ಎಷ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ, ಹೇಗಾದರೂ ನಿಮ್ಮ ಮಗಳೇ ಮಾಡಬೇಕು, ಆವಾಗಲೇ ಆ ಪಾತ್ರ ಅಂದರೆ ವಸುಂಧರಾದೇವಿ, ವೈಜಯಂತಿಮಾಲಾ, ಸರೋಜಾದೇವಿ ಇವ್ರ ಮೂರು ಜನನೂ ಆ ಪಾತ್ರಗಳಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿಕೊಂಡು ನನ್ನ ಅವಕಾಶ ಕೊಟ್ಟಿದ್ದು. ಪದ್ಮಭೂಷಣ ಬಂದಾಗ ನಿಜವಾಗ್ಲೂ ನಾನು ಈ 4 ಜನನ ನೆನೆಸ್ಕೊಳ್ದೆ ಹೋದರೆ ನಾನು ನಿಜವಾಗ್ಲೂ ಕೃತಜ್ಞಹೀನಳಾಗ್ತೀನಿ ಅಂತ ನನ್ನ ಭಾವನೆ. ಮತ್ತು ನನ್ನ ಕೋಟಾನುಕೋಟಿ ಅಭಿಮಾನಿಗಳ ಒಂದು ಪ್ರೋತ್ಸಾಹ, ಪತ್ರಿಕೆಯವರು ಕೊಟ್ಟ ಒಂದು ಉತ್ತೇಜನದಿಂದ ಈ

0: ಪದ್ಮಭೂಷಣ ಸಿಕ್ಕಿದೆ ಅಂತ ನೆನೆಸ್ಕೊಂಡಿದ್ದೀನಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದೆ ಬಿ ಸರೋಜಾದೇವಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೆನಡಾದ ಲೇಖಕಿ ಆನ್ ಕರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026ನೇ ಸಾಲಿನ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ ಒಂದು ತಿಂಗಳ ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ವಿಶ್ವ ಅಭಿವೃದ್ಧಿ ವರದಿ 2026ನ್ನು ಬಿಡುಗಡೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಇಥಿಯೋಪಿಯಾದ ವಿದೇಶಾಂಗ ಸಚಿವರಾಗಿ ನೇಮಕಗೊಂಡಿರುವ ಗೇಡಿಯನ್ ಟಿಮೋಥೆವೋಸ್ ಹೆಸೆಂಬೋನ್ ಅವರಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತ ಮತ್ತು ಇಥಿಯೋಪಿಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ತಾವು ಎದುರು ನೋಡುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೊಪ್ಪಳ ತಾಲೂಕಿನ ವಣಬಳ್ಳಾರಿ, ಯಲಬುರ್ಗ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನಿಗೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ರೂ ಗ್ರಾಮದ ತಾನಿಶ್ ಎನ್ ಆಯ್ಕೆಯಾಗಿದ್ದಾರೆ. ಅರಣ್ಯ ಇಲಾಖೆಯ 72ನೇ ವರ್ಷದ ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ಇಂದು ಮಂಡ್ಯದಲ್ಲಿ ನಡೆದಂತಹ ಮೋಟಾರ್ ಬೈಕ್ ರ್ಯಾಲಿಯ ಮೆರವಣಿಗೆಗೆ ಅರಣ್ಯ ಇಲಾಖೆ ಅಧಿಕಾರಿ ಡಿ ರಘು ಚಾಲನೆ ನೀಡಿದರು. ಎಸ್ಐಆರ್ ಪ್ರಕ್ರಿಯೆ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಇಂಡಿಯಾ ಒಕ್ಕೂಟ ನಡೆಸುತ್ತಿರುವಂತಹ ಪ್ರತಿಭಟನೆಗೆ ಬೆಂಬಲಿಸಿ ಹಾಸನದಲ್ಲೂ ಇಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಇಲಾಖೆಯ ವತಿಯಿಂದ 2026 ಮತ್ತು 27ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಇಂದು ಚಾಲನೆ ನೀಡಲಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ತೆ, ಶುಭ ಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೆ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ ಕೀಟಿ. ಹಾಗೆಯೇ ಇಂದಿನ ಗಾನ ಬಜಾನದಲ್ಲಿ ನಾವು ಅಡುಗೆ ಮನೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಉಳಿತಾಯವನ್ನು ಮಾಡಬಹುದು, ಹಾಗೆ ಅದಕ್ಕಿರುವಂತಹ ಸಲಹೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಒಂದು ಕಡೆ ಉಳಿತಾಯ ಅನ್ನೋದಾದರೆ, ಇನ್ನೊಂದು ಕಡೆ ನಾವು ಅಡುಗೆ ಮನೆಯಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ಎಷ್ಟೋ ಬಾರಿ ನಾವು ವಹಿಸುವಂತಹ ಎಚ್ಚರದಿಂದ ನಾವು ಅನೇಕ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾದಂತಹ ಒಂದು ಶಕ್ತಿ ಮತ್ತು ಬಲವನ್ನು ಮತ್ತು ಇನ್ನೊಂದು ಪದಾರ್ಥಗಳನ್ನ ನಾವು ಉಳಿತಾಯ ಮಾಡ್ಬೋದು. ಅಂಥದ್ರ ಬಗ್ಗೆ ಮಾತಾಡ್ತಾ ಮಾತುಕತೆಯನ್ನು ಮುಂದುವರಿಸೋಣ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಳ್ಬೋದು ಅಂತ ಹೇಳ್ತಾ ಈಗ ಕೇಳಿ ಅಪಾಯವಿದೆ ಎಚ್ಚರಿಕೆ ಚಿತ್ರದಿಂದ ರಜತ್ ಹೆಗಡೆ ಅವರ ಗಾಯನ, ಅಭಿಜಿತ್ ತೀರ್ಥಹಳ್ಳಿ ಅವರ ಸಾಹಿತ್ಯ, ಸುನಾಥ್ ಗೌತಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಐರಾವತ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಸುನಿತಾ ಎಸ್ ಮತ್ತು ಎ ಪಿ ಅರ್ಜುನ್ ಅವರು, ಕ್ಷಮೆ ಇರಲಿ, ಎಸ್ ಸುನಿತಾ ಮತ್ತು ಶಶಾಂಕ ಶೇಷಗಿರಿ ಅವರ ಗಾಯನ, ಎ ಪಿ ಅರ್ಜುನ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ಹಾಗೆ ಇನ್ನು ಅಡುಗೆ ಮನೆಯಲ್ಲಿ ನಾವು ಅಡುಗೆಯನ್ನು ಮಾಡುವಾಗ ಅಥವಾ ಅಡುಗೆಯನ್ನು ಮಾಡಿದ ನಂತರ ಯಾವ ರೀತಿ ಎಚ್ಚರಿಕೆ ಅಥವಾ ನಿಗಾವನ್ನು ವಹಿಸಬೇಕಾಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಂದರೆ, ಎಣ್ಣೆಯನ್ನು ಕಾಯಿಸುವಾಗ ಬಹಳ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಬಿಸಿ ಎಣ್ಣೆಗೆ ತರಕಾರಿ ಅಥವಾ ನೀರನ್ನು ಹಾಕುವಾಗ ಎಣ್ಣೆ ಚಿಮ್ಮುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಹಳ ಹುಷಾರಾಗಿ ಇದನ್ನು ನಾವು ನಿಭಾಯಿಸಬೇಕಾಗತ್ತೆ. ಇನ್ನು ವಿದ್ಯುತ್ ಉಪಕರಣಗಳ ಬಳಕೆಯನ್ನು ಮಾಡುವಾಗ ಹುಷಾರಾಗಿರಬೇಕಾಗತ್ತೆ. ಮಿಕ್ಸಿ ಆಗಲಿ, ಗ್ರೈಂಡರ್ ಆಗಲಿ ಅಥವಾ ಓವನನ್ನು ಬಳಸುವಾಗ ಕೈಗಳು ಯಾವುದೇ ರೀತಿ ಒದ್ದೆಯಾಗಿರಬಾರ್ದು, ಅದನ್ನು ನೋಡಿಕೊಂಡು ನಾವು ಬಳಸಬೇಕಾಗತ್ತೆ. ಇನ್ನು ನೆಲವನ್ನು ಯಾವಾಗಲೂ ಕೂಡ ಒಣಗಿಸಿ ಇಡಬೇಕಾಗತ್ತೆ, ಯಾಕಂದರೆ ಅಡುಗೆಯನ್ನು ಮಾಡುವಂತಹ ಒಂದು ಆತುರ ಇರುತ್ತೆ. ಅಲ್ಲಿಗೆ ಯಾರಾದರೂ ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರು ಬಂದು ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು ಎಣ್ಣೆ ಅಥವಾ ನೀರೇನಾದರೂ ನೆಲದ ಮೇಲೆ ಬಿದ್ದಿದೆ ಅಂತ ಹೇಳಿದಾಗ ಕಾಲಿಟ್ಟಾಗ ಬೀಳುವಂತಹ ಒಂದು ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಇದರ ಕಡೆ ನಾವು ಎಚ್ಚರವನ್ನು ವಹಿಸಬೇಕಾಗತ್ತೆ. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಕೃಷ್ಣ ಅವರು ಧ್ವನಿಯಾಗಿರುವಂತಹ ಈ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಸ್ಟೀವ್ ಕೌಶಿಕ್ ಅವರ ಸಂಗೀತ ಸಂಯೋಜನೆ ಇದೆ. ಬೆಂಕಿಪಟ್ಟಣ ಚಿತ್ರದಿಂದ ಈ ಗೀತೆ.

ಇನ್ನು ಮನೇಲಿ ಅಡುಗೆ ಮಾಡಿದ ಕೂಡಲೇ ಈ ಒಂದು ಗ್ಯಾಸ್ ಮತ್ತು ಬೆಂಕಿಯ ಕಡೆ ನಾವು ಸುರಕ್ಷತೆಯನ್ನು ವಹಿಸಬೇಕಾಗತ್ತೆ. ಅಡುಗೆ ಮುಗಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಬೇಕಾಗತ್ತೆ. ನಿಯಮಿತವಾಗಿ ಗ್ಯಾಸ್ ಪೈಪ್ ಅಥವಾ ಏನು ರೆಗ್ಯುಲೇಟರ್ ಇರುತ್ತೆ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಇದರಿಂದ ಗ್ಯಾಸ್ ಸೋರಿಕೆ ಏನಾದರೂ ಆಗಿದರೆ ಅದರದ್ದು ಒಂದು ವಾಸನೆ ಬರುತ್ತೆ. ಬಂದ ಕೂಡಲೇ ಕಿಟಕಿ ಅಥವಾ ಬಾಗಿಲುಗಳನ್ನ ತೆಗೆಯೋದ್ರಿಂದ, ಆ ಒಂದು ಸ್ವಿಚ್ಚನ್ನ ಆನ್ ಮಾಡದೇ ಇರೋದ್ರಿಂದ ಗ್ಯಾಸ್ ಬಂದ್ ಮಾಡಿ ಒಂದು ರೀತಿಯ ಸುರಕ್ಷತೆಯನ್ನು ತೆಗೆದುಕೊಳ್ಳೋದಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವೊಂದ್ಸರಿ ನಾವು ಅಡುಗೆ ಮಾಡ್ತಾ ಏನೋ ಒಂದು ಧ್ಯಾನದಲ್ಲಿ ಏನು ಮಾಡಿಬಿಡ್ತೀವಿ, ಬಿಸಿ ಪಾತ್ರೆ ಅನ್ನೋದನ್ನು ಮರೆತು ಕೈಯಿಂದ ಹಾಗೆ

ಮುಟ್ಟಿಸೋದಕ್ಕೆ ಪ್ರಯತ್ನ ಪಟ್ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿ ಬಿಸಿಯಾದ ಪಾತ್ರೆಗಳನ್ನ ಬರಿಗೈಯಲ್ಲಿ ಮುಟ್ಟೆ ಒಂದು ಯಾವುದಾದ್ರೂ ಬಿಸಿ ನಿರೋಧಕ ಬಟ್ಟೆಯನ್ನು ಬಳಸಿ ಅದನ್ನು ನಾವು ತೆಗಿಬೇಕಾಗತ್ತೆ. ಹಾಗೆ ಚಾಕು ಮತ್ತು ಹರಿತವಾದಂತಹ ಉಪಕರಣಗಳನ್ನ ಬಳಸುವಾಗ ಬಹಳ ಎಚ್ಚರ ವಹಿಸಿ ನಾವು ಅದನ್ನು ಏನು ಉಪಯೋಗಿಸ್ಬೇಕಾಗತ್ತೆ. ಅದರ ಜೊತೆ ಸಣ್ಣ ಮಕ್ಕಳು ಇರುವಂತಹ ಒಂದು ಮನೆಯಲ್ಲಿ ಚಾಕುಗಳು ಅದನ್ನೆಲ್ಲ ಅಡುಗೆ ಮನೆಯಲ್ಲಿ ಒಂದು ಎತ್ತರದ ಜಾಗದಲ್ಲಿ ನಾವು ಇಡಬೇಕಾಗತ್ತೆ. ಈಗ ಕೇಳಿ ಸೋನು ನಿಗಮ್ ಮತ್ತು ಅನುರಾಧ ಭಟ್ ಅವರ ಗಾಯನವಿರುವಂತಹ ಒಂದು ಗೀತೆ. ಜರಾಸಂದ ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗಿದೆ 7:22:44. ಈಗ ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅರಸಿಕೆಯ ಫಲ ನೋಡು ಬರಿಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು. ಜಗದ ಸೊಗದರಸಿಕೆಯ ಫಲ ನೋಡು ಬರಿಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ.

ಜಗದ ಸ್ವಗದ ಅರಸಿಕೆಯ ಫಲ ನೋಡು ಬರಿ ಕಲಹ ಅಂತ ಕೂಡ ಎಚ್ಚರ ಮಾಡಿದ್ದಾರೆ. ಜಗತ್ತಿನ ಸುಖನ ಅರಸುವ ಫಲ ಅಂದ್ರೆ ಬರೀ ಕಲಹ. ಸರಳವಾಗಿ ಸೌಮ್ಯವಾಗಿ ತಾನಾಗಿಯೇ ಒಂದು ಸುಖವೇ ಸುಖ. ಆದರೆ ಬದುಕಿನಲ್ಲಿ ಸುಖ ಪಡಬೇಕಾದ್ರೆ ಜಗಳ ಆಡಬೇಕು. ಯಾಕೆ ಜಗಳ ಮಾಡ್ತೀವಿ? ನೀವು ನನ್ನನ್ನು ಏಕೆ ಪ್ರೀತಿಸೋದಿಲ್ಲ? ನೀನು ಸಂತೋಷವಾಗಿದ್ರೆ ತಾನೇ ನನಗೆ ಸುಖ. ಅಂದರೆ ವಿ ಆರ್ ಆಲ್ ಟ್ರೇಡರ್ಸ್ ಈವನ್ ಇನ್ ಲವ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಾವು ಪ್ರೇಮಿಸೋದ್ರಿಂದ ಪ್ರೀತಿಸೋದ್ರಿಂದ ಸಂಕಟ ಪಡೋದಿಲ್ಲ, ಅದನ್ನು ಮತ್ತೆ ಅದನ್ನು ಕೂಡ ವಾಪಸ್ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಸಂಕಟ ಪಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೊಡಬೇಕಾದ ಹಣ ಕೊಟ್ಟಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು, ಮಗಳ ಮದುವೆನಲ್ಲಿ ಅವಳ ಸುಖಕ್ಕಾಗಿ ಜಗಳ, ಹೀಗೆ ಸುಖದ ಅರಸಿಕೆಯಲ್ಲಿ ನಾವು ಸೋಲ್ತಾ ಹೋಗ್ತೇವೆ. ಮೃಗಗಳಂತೆ ವರ್ತಿಸ್ತಾ ಇರತಕ್ಕಂತಹ ಜನರುಗಳ ಮನುಷ್ಯರ ಆವೇಶಕ್ಕೆ ಒಳಗಾಗಿ ನೇರಾಗಬೇಕಾಗಿದೆ. ಕಾಡು ಬೂದಿಯಾದ ಮೇಲೆ ಕಾಡಿನ ಕಿಚ್ಚು ಮುಗಿಯುತ್ತೆ. ಕಿಚ್ಚು ಮತ್ತೆ ಕಾಡಿನ ಹಗೆತನ ಹೀಗೆ ಕೊನೆಗೊಳ್ಳುತ್ತದೆಯೋ ಹಾಗೆ ಸುಖ ಸಂಕಟಗಳ ತುಂಟಾಟ ಹೊಡೆದಾಟ ನಡೀತಾ ಇರುತ್ತೆ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ಸುಖ ದುಃಖದ ನೆರಳು, ದುಃಖ ಸುಖದ ನೆರಳು ಅಂತ ಹೇಳಿ. ಎಷ್ಟೋ ಕಷ್ಟ ಸಂಕಟಗಳನ್ನ ನಾವೇ ಬರಮಾಡಿಕೊಳ್ತೇವೆ, ಅದನ್ನ ತೀರಿಸಲಿಲ್ಲ ಅಂತ ಸಂಕಟ ಪಡ್ತೇವೆ. ಹಾಗೆ ಹಾಗೆ ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಾಗೋದು ಬೇಡ. ಅರಸಿಕೆಯ ಫಲ ಬರೀ ಕಲಹ ಅನ್ನೋದನ್ನ ಎಚ್ಚರಿಕೆಯನ್ನ ಗುಂಡಪ್ಪನವರು ಕೊಟ್ಟಿದ್ದಾರೆ.

ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು, ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು, ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ.

0: ಮನಸ್ಸಿಗೆ ನೆಮ್ಮದಿ ದೊರಕುತ್ತೆ, ಹೊಸ ಬದುಕಿಗೆ ನಾಂದಿಯಾಗುತ್ತೆ. ಬದುಕಿನ ಕುಲುಮೆಯಲ್ಲಿ ಕಲ್ಮಶಗಳು ಕಳೆದು ಮನುಷ್ಯನು ಕೋರೈಸುವ ಬಂಗಾರದ ಮನುಷ್ಯ ಆಗ್ತಾನೆ. ಅದರಿಂದ ದುಃಖ ಬಂತು ಅಂತಕ್ಕಂಥ ಮಾತು ಬೇಡ. ಅದರಿಂದ ಅದಕ್ಕೆ ಹೇಳ್ತಾರೆ, ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ತತ್ವ ಎತ್ತುವ ಮಂತು ಅನ್ನೋದನ್ನು ಹೇಳಿದ್ದಾರೆ. ದುಗುಡ ಆತ್ಮವನ್ನ ಕಡೆದು ತತ್ವವನ್ನು ಎತ್ತಕ್ಕಂಥ ಮಂತು ಅಂದ್ರೆ ಕಡಗೋಲು. ಹಾಗೆ ಸುಖ ದುಃಖೇ ಸಮಯ ಕೃತ್ವ ಲಾಭವು ಲಾಭವು ಜಯಾಜಯವು ಭಗವದ್ಗೀತೆಯ ಸಂದೇಶವನ್ನು ಕೂಡ ಕೇಳಿದ್ದೇವೆ. ಅಂದ್ರೆ ಇದೆಲ್ಲವೂ ಕೂಡ ದುಃಖ ಬಂತು ಅಂತ ಹೇಳಿದ್ರೆ ನಮ್ಮ ನಿಜವಾದ ಸಂಬಂಧ, ನಿಜವಾಗಿರ್ತಕ್ಕಂಥ ಆಸೆಗಳು, ಅದಕ್ಕಿರ್ತಕ್ಕಂಥ ಇತಿಮಿತಿಗಳು, ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಸತ್ಯಾಂಶಗಳು, ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರಬೇಕಾದ್ರೆ ಸುಖದಲ್ಲಲ್ಲ, ದುಃಖದಿಂದ ಮಾತ್ರ ಸಾಧ್ಯ ಅದು. ಅದಕ್ಕೆ ಅದನ್ನು ನಾವು ಈ ರೀತಿಯಲ್ಲಿ ಗಮನಿಸೋಣ ಅಂತ ನಮ್ಮನ್ನ ಎಚ್ಚರಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಕವಿ ಡಿವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
1: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ ಮುಖ್ಯ.
2: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
3: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
2: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
3: ಪರಿಸರ ಸಂರಕ್ಷಣೆ,
2: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
3: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
4: ಸಮಯ ಆಗ್ತಿದೆ ಇನ್ನೇನು 7:35. ನೀವು ಕೇಳ್ತಾ ಇದ್ದೀರಾ ವಿವಿಧಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆ.

0: ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕ್ರಿಸಾನ್ ಕ್ರೆಡಿಟ್ ಕ್ರಿಕೆಟ್ ಲೀಗ್. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವಂತಹ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವಂತಹ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದಂತಹ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ಇಂದು ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯೂ ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026 ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಸ್ತ್ರೀಯ ಸಂಪ್ರದಾಯದೊಂದಿಗೆ ಸೃಜನಶೀಲ ಸಂವಾದ ನಡೆಸುವ ಮೂಲಕ ಸಮಕಾಲೀನ ಸಾಹಿತ್ಯಕ್ಕೆ ಹೊಸ ಸ್ವರೂಪಗಳನ್ನು ನೀಡಿದ ಅವರ ನವೀನ ಸಾಹಿತ್ಯದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಈ ವರ್ಷದ ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ದೇಶಾದ್ಯಂತ ಇಂದು ಆಚರಣೆ ಮಾಡಲಾಯಿತು. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದಂತಹ ವಾಯುಪಡೆಯ ದಿನಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ಯೋಧರಲ್ಲಿ ಅಡಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಾಯುಪಡೆ ನಡೆಸಿದ ಯುದ್ದದ ಕಾರ್ಯಾಚರಣೆಗಳನ್ನು ಸ್ಮರಿಸಿದ ಅವರು, ಆ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ಪರಿಣಾಮಕಾರಿ ವಾಯು ರಕ್ಷಣಾ ಕಾರ್ಯಾಚರಣೆಗಳನ್ನು ದೇಶ ನೇರವಾಗಿ ಕಂಡಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ $863 ಶತಕೋಟಿ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 31ನೇ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಈ ಶೃಂಗಸಭೆಯು ಮುಂದಿನ ತಿಂಗಳ 12 ಮತ್ತು 13 ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯು ಏರಿಳಿತಗಳಿಗೆ ಅಥವಾ ಆಘಾತಗಳಿಗೆ ಒಳಗಾಗುವ ಸ್ಥಿತಿಯಲ್ಲಿರುವ ಮತ್ತು ಜಾಗತಿಕ ಬೆಳವಣಿಗೆಯು ಶೇಕಡ 3 ಕಡಿಮೆಯಾಗುವ ನಿರೀಕ್ಷೆ ಇರುವ ಸಂದರ್ಭದಲ್ಲೂ ಭಾರತ ವರ್ಷದಲ್ಲಿ ಸುಮಾರು ಶೇಕಡ 16 ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ಇರುವ ಭಾರತದ ಆರ್ಥಿಕತೆಯು 2047 ವೇಳೆಗೆ $30 ಟ್ರಿಲಿಯನ್ಗೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ 1 ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಶ್ವ ಅಭಿವೃದ್ಧಿ ವರದಿ 2026 ಬಿಡುಗಡೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಸ್ತಾವಿತ ಸಮಾಲೋಚನಾ ಪತ್ರವು ಎಐ ಸುರಕ್ಷತೆ, ಸೈಬರ್ ಭದ್ರತೆ, ಅದರ ಪ್ರಯೋಜನ ಮತ್ತು ಸಂಭಾವ್ಯ ಅಪಾಯಗಳ ಮೇಲೆ ಗಮನ ಹರಿಸಲಿದೆ. ಡೀಪ್ಫೇಕ್ನಂತಹ ಹಾನಿಕಾರಕ ಅಂಶಗಳಿಂದ ಜನರನ್ನು ರಕ್ಷಿಸುವ ಜೊತೆಗೆ ಎಐ ಪ್ರಯೋಜನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಇದು ಪರಿಹರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿಯ ಕುರಿತು ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ತಂತ್ರಜ್ಞಾನದಿಂದ ಸಾಂಪ್ರದಾಯಿಕವಾಗಿ ವಂಚಿತವಾಗಿರುವ ಸಮಾಜದ ವರ್ಗಗಳು ಕೂಡ ಕೃತಕ ಬುದ್ಧಿಮತ್ತೆಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಲು ವಿಶ್ವಬ್ಯಾಂಕ್ನ ಸಹಯೋಗದೊಂದಿಗೆ ವ್ಯಾಪಕ ಅಧ್ಯಯನ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಬಳಕೆಯು ಸಮಾಜಕ್ಕೆ ಈ ತಂತ್ರಜ್ಞಾನದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನ ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪ್ರಯಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದಂತಹ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಂತಾಯಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದಂತಹ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರೊಂದಿಗೆ ಫಿಜಿಯಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಮತೋಲಿತ ಮತ್ತು ಮಹತ್ವಾಕಾಂಕ್ಷೆಯ ಫಲಿತಾಂಶ ಸಾಧಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಧೋರಣೆ ಅನುಸರಿಸಲು ಮತ್ತು COP31 ಮಾತುಕತೆಗಳ ಅಧ್ಯಕ್ಷರೊಂದಿಗೆ ಸಹಕರಿಸಲು ಭಾರತದ ಬದ್ಧತೆಯನ್ನು ಸಚಿವ ಭೂಪೇಂದ್ರ ಯಾದವ್ ಪುನರುಚ್ಚರಿಸಿದರು. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ದ್ವಂದ್ವ ನಿಲುವು ತಾಳುತ್ತಿದೆ ಎಂದು ಭಾರತ ಆರೋಪ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬಗ್ಗೆ ಮಾಹಿತಿ ನೀಡುವವರಿಗೆ ಬಹುಮಾನ ಘೋಷಿಸುವ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುತ್ತಿರುವಂತಹ ಬೆಂಬಲವನ್ನು ಪಾಕಿಸ್ತಾನ ಮರೆಮಾಚಲು ಪ್ರಯತ್ನ ಮಾಡುತ್ತಿದೆ. 9/11, 26/11 ಮತ್ತು ಪಹಲ್ಗಾಮ್ ದಾಳಿಗಳನ್ನು ಜಗತ್ತು ಮರೆತಿಲ್ಲ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಕಾರ್ಯದರ್ಶಿ ರಘುಪುರಿ, ಕೇವಲ ಘೋಷಣೆಗಳಿಂದ ಭಯೋತ್ಪಾದನೆ ನಿರ್ಮೂಲನೆಯಾಗುವುದಿಲ್ಲ. ಭಯೋತ್ಪಾದಕರು ಮತ್ತು ಅವರಿಗೆ ಹಣಕಾಸು ಒದಗಿಸುವವರು ಮತ್ತು ಪ್ರಾಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಹಾನಿ ಮಾಡಿರುವುದು ಸ್ವೀಕಾರಾರ್ಹವಲ್ಲ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನ

ನಮಸ್ತೆ, ಶುಭ ಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿದ್ದೀನಿ, ನಿಮ್ಮ ಆರ್ಜೆ ಲತಾ. ಹಾಗೆಯೇ ಅಡುಗೆ ಮನೆಯಲ್ಲಿ ಯಾವ ರೀತಿ ಉಳಿತಾಯ ಮಾಡೋದು, ಹಾಗೆಯೇ ಎಚ್ಚರವನ್ನು ವಹಿಸೋದು ಅಂತ ಆಗಿತ್ತು. ಇನ್ನೇನು ಎಲ್ಲ ಆಗಿದೆ, ಇನ್ನು ಫೈನಲಿ ಊಟ ಆಗಿ ರೆಡಿ ಇದೆ, ಊಟವನ್ನು ಮಾಡುವುದಷ್ಟೇ ಬಾಕಿ ಇದೆ. ಹಾಗೆ ಊಟವನ್ನು ಮಾಡುವುದರಲ್ಲೂ ಕೂಡ ಸಮಯ ಪಾಲನೆ ಸರಿಯಾಗಿದ್ದು ಆರೋಗ್ಯದ ಕಡೆ ನಿಗವನ್ನು ವಹಿಸುವಂತಹ ಒಂದು ಆಹಾರ ನಮ್ಮನ್ನು ತಲುಪಲಿ, ನಮ್ಮ ಒಂದು ದೇಹವನ್ನು ತಲುಪಲಿ, ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಈಗ ಕೇಳಿ ತಾಜ್ಮಹಲ್ ಚಿತ್ರದಿಂದ ಕುನಾಲ್ ಗಂಜವಾಲಾ ಅವರ ಗಾಯನ, ಆರ್ ಚಂದ್ರು ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಡಿಸ್ಕೋ ಕ್ಯಾ ಹೋ ಗ್ಯಾ ಯಾರ್.
1: ಕಣಾ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅನೂಪ್ ಸೇಲಿನ್ ಜೆ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಸಮಯ ಆಗಿದೆ 7:54:39. ನಮ್ಮ ಈ ದಿನದ ಗಾನ ಬಚಾನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಅಡುಗೆ ಮನೆಯಲ್ಲಿ ಉಳಿತಾಯ, ಹಾಗೆಯೇ ಎಚ್ಚರ, ಅದರೊಂದಿಗೆ ಒಂದು ಆರೋಗ್ಯಕರವಾದಂತಹ ಜೀವನ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಒಂದು ಗೀತೆಯೊಂದಿಗೆ ಈಗ ಕೇಳಿ

0: ಸಮಯ ಆಗಿದೆ 8 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಂತ್ರಜ್ಞಾನ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಭಾರತವನ್ನು ಜಾಗತಿಕವಾಗಿ ಮುಂಚೂಣಿಗೆ ಕೊಂಡೊಯ್ಯಲು ದೇಶೀಯ ತಂತ್ರಜ್ಞಾನ ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ ಅಗತ್ಯವಿದೆ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ರಾಜ್ಯ ಸಚಿವ ಸತೀಶ್ ಚಂದ್ರ ದುಬೆ ಪ್ರತಿಪಾದಿಸಿದ್ದಾರೆ. ಪುಣೆಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕುರಿತ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ರೈತರ ಸಂಕಷ್ಟದ ಜೊತೆಗೆ ಜಾನುವಾರುಗಳ ಬಗ್ಗೆಯೂ ರಾಜ್ಯ ಸರ್ಕಾರ ವಿಶೇಷ ಗಮನಹರಿಸಿದೆ. ಮೇವು ಕೊರತೆಯಾಗದಂತೆ ಆರಂಭಿಕವಾಗಿ 25,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಮುಂದಿನ ಹಂತದಲ್ಲಿ 33,000 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಹೆಪ್ಪುನೇರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆಯ ಮುಂಚೂಣಿ ಪ್ರಾತ್ಯಕ್ಷಿತೆಯನ್ನು ಗಂಗಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಚಲನಚಿತ್ರ ನಟರ ಧ್ವನಿಯ ಮೂಲಕ ಘನತ್ಯಾಜ್ಯ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮವನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಆರಂಭಿಸಲಾಗಿದೆ. ಯಾದಗಿರಿ ನಗರದ ಡಾನ್ ಬಾಸ್ಕೋ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ 2026-27 ಸಾಲಿನ ರಾಜ್ಯಮಟ್ಟದ 14 ಮತ್ತು 17 ವರ್ಷದ ಒಳಗಿನ ಬಾಲಕ ಬಾಲಕಿಯರ ಟೆಕ್ವಾಂಡೋ ಕ್ರೀಡಾಕೂಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕತ್ ಚಾಲನೆ ನೀಡಿದರು. ಐಜಿ ನಗೋಯ ಏಷ್ಯನ್ ಪ್ಯಾರಾ ಗೇಮ್ಸ್ 2026ಕ್ಕೆ ತೆರಳುವ ಪ್ಯಾರಾ ಅಥ್ಲೀಟ್ಗಳಿಗೆ ನವದೆಹಲಿಯಲ್ಲಿ ಇಂದು ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಈ ವೇಳೆ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಅವರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ರಾಷ್ಟ್ರಧ್ವಜ ಹಸ್ತಾಂತರಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಈ ದಿನದ ಆರ್ಜೆ ಚಾಯ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹಾಗೆಯೇ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಚಾರವಾಗಿ ನಾವು ಮಾತಾಡ್ತೀವಿ ಅಂದರೆ ಖಂಡಿತ ಅದು ನಮ್ಮ ಚಾಯ್ಸ್ ಆಗಿರದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಸುಂದರಗೊಳಿಸುವಂತಹ ಕೆಲವೊಂದು ಅಮೂರ್ತ ವಿಷಯಗಳು ನಮ್ಮ ಜೀವನದಲ್ಲಿ ಇರುತ್ತೆ. ಅಮೂರ್ತ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದ ಒಂದು ಏನು ವಿಷಯಗಳು ಅಂತಲೇ ಹೇಳ್ಬೋದು. ಪ್ರೀತಿ ವಾತ್ಸಲ್ಯ ಆಗ್ಬೋದು, ಅಥವಾ ಕೃತಜ್ಞತಾ ಭಾವ ಆಗ್ಬೋದು, ಕರುಣೆ ಆಗ್ಬೋದು, ಹಸಿವು ಆಗ್ಬೋದು, ಇಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ನನ್ನ ಪ್ರೀತಿಯ ರಾಮು ಚಿತ್ರದಿಂದ ಈ ಒಂದು ಗೀತೆ. ಉದಿತ್ ನಾರಾಯಣ್ ಅವರ ಗಾಯನ, ಬಿ ಪಿ ರಾಮೇಗೌಡ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇದೆ.

ನಮ್ಮ ಸುಂದರ ಜೀವನವನ್ನು ಬೆಳಗುವಂತಹ ಆಳವಾದ ಭಾವನೆಗಳನ್ನು ಚೆಲ್ಲುವಂತಹ ಕೆಲವೊಂದು ಅಮೂರ್ತ ವಿಷಯಗಳ ಬಗ್ಗೆ ಮಾತಾಡ್ತಾ ಇಂದಿನ ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ಸಾಗಬಹುದು ಅಂತ ಹೇಳಿದೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರೀತಿ ಮತ್ತು ವಾತ್ಸಲ್ಯ ಅನ್ನೋದು ಇರಬೇಕು. ಇನ್ನು ಪ್ರೀತಿ ಸೂರ್ಯನ ಕಿರಣದಂತೆ ಪ್ರತಿಯೊಬ್ಬರ ಒಂದು ಜೀವನವನ್ನು ಬೆಳಗಿಸುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಎಲ್ಲರನ್ನೂ ಕೂಡ ಆಕರ್ಷಣೆಗೆ ಒಳಪಡಿಸುತ್ತೆ. ಹಾಗೆಯೇ ಇನ್ನೊಬ್ಬರ ಜೀವನವನ್ನು ಬೆಳಗುವಂತಹ ಶಕ್ತಿ ಪ್ರೀತಿಗಿದೆ. ಸದಾ ಹೊಸ ಉತ್ಸಾಹವನ್ನು ತುಂಬುವಂತಹ ಒಂದು ಪ್ರಕಾಶಮಾನವಾದಂತಹ ಶಕ್ತಿ ಅಂದರೆ ಅದು ಪ್ರೀತಿ ಅಂತಲೇ ಹೇಳ್ಬೋದು. ಹಾಗೆಯೇ ಹೊರಗಿನ ಪ್ರಪಂಚಕ್ಕೆ ವ್ಯಕ್ತವಾಗುವಂಥ ಒಂದು ಇದು ಸುಂದರ ಭಾವ. ಪ್ರೀತಿಯನ್ನು ನಾವು ವ್ಯಕ್ತಪಡಿಸುವಂತಹ ಭಾವನೆಗಳಲ್ಲಿ ತೋರಿಸ್ಬೋದೇ ವಿನಃ ಪ್ರೀತಿ ಎಲ್ಲಿದೆ ಅಂಥೇಳಿ ನಾವು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಅಮೂರ್ತ ವಿಷಯ ಪ್ರೀತಿ. ಅದರ ಜೊತೆ ಮತ್ತೊಂದು ಅಂದರೆ ವಾತ್ಸಲ್ಯ. ಇದನ್ನು ಒಂದು ತಂಪಾದಂತಹ ನೆಲಕ್ಕೆ ಹೋಲಿಕೆಯನ್ನು ಮಾಡ್ಬೋದು. ಮಳೆಯ ನಂತರದ ಹಸನಾದ ಭೂಮಿಗೆ ಹೋಲಿಕೆಯನ್ನು ಮಾಡಿದ್ರೆ ಪ್ರತಿಫಲಾಪೇಕ್ಷೆ ಇರದೆ ಅಭಯ ಮತ್ತು ಭದ್ರತೆಯನ್ನು ನೀಡುವಂತಹ ಒಂದು ಮಡಿಲು ಇದು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಪ್ರೀತಿ ಅಂದರೆ ಮನೆಯನ್ನು ಬೆಳಗಿಸುವಂತಹ ಬೆಳಕು ಅಂತ ನಾವೇನಾದರೂ ಹೇಳಿದ್ರೆ, ವಾತ್ಸಲ್ಯ ಅನ್ನೋದು ಆ ಮನೆಯನ್ನು ಬೆಚ್ಚಗಿಡುವಂತಹ ಒಂದು ರಕ್ಷಣಾ ಗೋಡೆ. ಪ್ರೀತಿ ಮತ್ತು ವಾತ್ಸಲ್ಯ ನಮ್ಮೆಲ್ಲರ ಜೀವನದಲ್ಲಿ ಜೊತೆಯಾಗಿ ಸಂತೋಷವನ್ನು ಚೆಲ್ಲಿ ಅಂತ ಹೇಳ್ತಾ ಈಗ ಕೇಳಿ ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಗಾಯನವಿರುವಂತಹ ಗೀತೆ, ಶಿವದಯಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಕರ್ಣ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ನಮ್ಮ ಜೀವನಕ್ಕೆ ಒಂದು ಸೌಂದರ್ಯವನ್ನು ಆ್ಯಡ್ ಮಾಡುವಂಥದ್ದು ಅಂತ ಹೇಳಿದ್ರೆ ಅದು ಒಂದು ಕೃತಜ್ಞತಾ ಭಾವ ಅಂತ ಹೇಳ್ಬೋದು. ನಮಗೆ ಏನು ಸಿಕ್ಕಿದೆ ಅದರಲ್ಲೇ ಖುಷಿಯನ್ನು ಕಾಣುವಂತಹ, ಅದಕ್ಕೆ ಕೃತಜ್ಞರಾಗಿರುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೆಯೇ ಒಂದು ಋಣಾತ್ಮಕತೆಯಿಂದ ಏನಾದರೂ ನಾವು ಧನಾತ್ಮಕತೆಗೆ ಹೋಗಬೇಕಂತ ಹೇಳಿದ್ರೆ ಈ ಕೃತಜ್ಞತಾ ಭಾವವನ್ನು ನಾವು ಯಾವಾಗ ನಮ್ಮ ಜೊತೆ ಆಗಿರಿಸ್ಕೊಂಡಿರ್ತೀವಿ ಆಗ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಜೀವನದಲ್ಲಿ ನಮಗೆ ಯಾರು ಸಹಾಯವನ್ನು ಮಾಡಿರ್ತಾರೆ ಅಂಥವ್ರಿಗೆ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರಬೇಕು. ಪ್ರಕೃತಿ, ಹಾಗೆಯ ನಮ್ಮ ಸ್ನೇಹಿತರು, ಬಂಧುಗಳು ನಮಗೆ ಕೊಟ್ಟಿರುವಂತಹ ಕೆಲಸಗಳಾಗಿರ್ಬೋದು, ನಮಗೆ ಜೀವನವನ್ನು ತೋರಿಸಿದಂತಹ ಅಂಶಗಳಿದು, ಪ್ರತಿಯೊಂದಕ್ಕೂ ಕೂಡ ನಾವು ಕೃತಜ್ಞರಾಗಿದ್ದಾಗ ನಮ್ಮ ಜೀವನ ಖಂಡಿತ ಸುಖಕರವಾಗಿ ಸಂತೋಷವಾಗಿ ಇರುತ್ತೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಕಾವ್ಯ ಚಿತ್ರದಿಂದ, ದೊಡ್ಡರಂಗೇಗೌಡ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಇನ್ನೊಬ್ರಿಗೆ ಏನಾದರೂ ನಾವು ಒಳ್ಳೇದು ಮಾಡಬೇಕಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಒಂದು ಬ್ರೈನಲ್ಲಿ ಕರುಣೆ ಅನ್ನೋ ಪದ ಬರಬೇಕು. ಆ ಕರುಣೆ ಅನ್ನೋದು ಎಲ್ಲರಿಗೂ ಕೂಡ ಬರೋದಿಲ್ಲ, ಹಾಗೆ ಒಂದು ರೀತಿಯ ಅನುಕಂಪ ಕೂಡ ಇರಬೇಕಾಗತ್ತೆ. ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಮನಸ್ಸು ಇರಬೇಕು, ಅದರ ಜೊತೆ ಪ್ರತಿಫಲಾಪೇಕ್ಷೆಗಳು ಇಲ್ಲದೆ ನಾವು ಸಹಾಯವನ್ನು ಮಾಡಬೇಕಾಗಿರುತ್ತೆ. ಕೆಲವೊಂದ್ಸರಿ ಸಹಾಯವನ್ನು ಮಾಡಿ ಅಯ್ಯೋ ಇವ್ರು ನನಗೇನು ಮಾಡಿಲ್ಲ ಅಂಥೇಳಿ ಯೋಚನೆ ಮಾಡೋದು ಕೂಡ ಉಂಟು. ಅದಾದ ನಂತರ ನಾನು ಮಾಡಿದಂತಹ ವ್ಯಕ್ತಿ ನನಗೆ ಸಹಾಯ ಮಾಡಿಲ್ಲ ಅಂಥೇಳಿ ಅಲ್ಲಿಂದ ಮುಂದಕ್ಕೆ ಬೇರೆ ಯಾರಿಗೂ ಕೂಡ ಸಹಾಯ ಮಾಡುವುದನ್ನು ಬಿಟ್ಟು ಬಿಡುವಂತಹ ಮನಸ್ಥಿತಿ ಕೂಡ ನಮ್ಮಲ್ಲಿ ಇರುತ್ತೆ. ಸೊ ಅದನ್ನು ಬಿಡೋದ್ರಿಂದ ಕರುಣೆ ಅನ್ನೋದು ಏನಾಗುತ್ತೆ, ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ಕೊಡುವಂತಹ ಒಂದು ಅಮೂರ್ತ ವಿಷಯ ಅಂತಲೇ ಹೇಳ್ಬೋದು. ಸಣ್ಣ ಕರುಣೆಯ ಮಾತು ಅಥವಾ ನಡೆ ಇತರರ ಜೀವನಿಗೆ ಹೇಗೆ ಬೆಳಕನ್ನು ನೀಡುತ್ತೋ ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ನೀಡುವಂಥದ್ದು. ಈಗ ಕೇಳಿ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿ, ಹಂಸರೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಭಾವನಾತ್ಮಕವಾದಂತಹ ಆಳವನ್ನ ಆಚೆ ಹಾಕುವಂತಹ ಸಾಲುಗಳು ಈ ಒಂದು ಗೀತೆಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಈ ಸಂಗೀತವನ್ನು ಕೇಳ್ತೀವಿ ಅಥವಾ ಕಲೆಯನ್ನು ಕಾಣ್ತೀವಿ, ಆದರೆ ಆ ಬರೀ ಕಲೆ ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಹೋದರೆ ಅದು ಕೂಡ ಒಂದು ಅಮೂರ್ತ ವಿಷಯನೇ ಆಗತ್ತೆ. ಕಣ್ಣಿಗೆ ಕಾಣಿಸ್ತೇ ಇದ್ರೂ ಕೂಡ ಸಂಗೀತ ಮತ್ತು ಕಲೆ ಭಾವನೆಗಳನ್ನ ತಲುಪುವಂಥ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಹಾಗೆ ಒಂದು ಮನಸ್ಸಿಗೆ ಪ್ರಶಾಂತತೆ ಅಥವಾ ಚೈತನ್ಯವನ್ನು ತುಂಬುವಂಥ ಶಕ್ತಿ ಇದರಲ್ಲಿದೆ. ಈಗ ಕೇಳಿ ಕಣ್ಣ ಮುಚ್ಚಾಲೆ ಚಿತ್ರದಿಂದ ಮಂಗಳ ಮತ್ತು ರಾಜೇಶ್ ಕೃಷ್ಣನವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ನಮ್ಮ ಜೀವನ ನಡೀತಾ ಇರುತ್ತೆ ನಮ್ಮ ದೈಹಿಕ ಆರೋಗ್ಯದ ಮೇಲೆ. ಅದಕ್ಕೆ ಶಕ್ತಿ ಸಿಗ್ತಿರೋದೇ ಒಂದು ಆಹಾರದಿಂದ. ಆ ಆಹಾರ ಇಲ್ಲ ಅಂತ ಹೇಳಿದ್ರೆ ಇರಬೇಕಾಗಿದ್ದು ಹಸಿವು. ಹಸಿವು ಕೂಡ ಒಂದು ರೀತಿಯ ಅಮೂರ್ತ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಹಸಿವಿಗೆ ಅನೇಕ ವಿಧಗಳಿದೆ. ಒಂದು ದೈಹಿಕ ಹೊಟ್ಟೆಯ ಹಸಿವು ಅನ್ನೋದಾದರೆ ಜ್ಞಾನದ ಹಸಿವು ಕೂಡ ಇದೆ. ಭಾವನೆಗಳ ಹಸಿವು ಕೂಡ ಅನೇಕ ಜನರಲ್ಲಿ ಇರುತ್ತೆ. ಇಂತಹ ಒಂದು ಹಸಿವಿಗೆ ಸರಿಯಾದಂತಹ ಒಂದು ಆಹಾರ ಸಿಕ್ಕಿದ್ರೆ ಈ ಹಸಿವನ್ನು ನಾವು ನೀಗಿಸ್ಕೊಳ್ಬಹುದು. ಹಾಗೆ ಹಸಿವು ಏನಾದರೂ ಮರೆ ಆಯ್ತಂದರೆ ಖಂಡಿತ ನಮ್ಮ ಮುಖದಲ್ಲಿ ನಗು ಬಂದೇ ಬರುತ್ತೆ ಅಲ್ವಾ. ಈಗ ಕೇಳಿ ಶ್ರೀನಿವಾಸ್ ಮತ್ತು ಚಿತ್ರ ಅವರ ಗಾಯನವಿರುವಂತಹ ಗೀತೆ. ವಿ ಮನೋಹರ್ ಅವರ ರಚನೆ ಈ ಗೀತೆಗಿದೆ. ಖುಷಿ ಚಿತ್ರದಿಂದ ಈ ಗೀತೆ.

ಡೆಡ್ಲಿ ಸೋಮ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದ್ರಿ. ಕವಿತಾ ಕೃಷ್ಣಮೂರ್ತಿ ಮತ್ತು ಉನಿಕೃಷ್ಣನ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಎಲ್ಲ ಅಮೂರ್ತ ವಿಷಯಗಳಿಗೆ ಮೂಲ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರೀತಿ ಹುಟ್ಟಬೇಕಂದ್ರೂ, ವಾತ್ಸಲ್ಯ ಹುಟ್ಟಬೇಕಂತ ಹೇಳಿದ್ರು, ಹಾಗೆ ಅನುಕಂಪ ಕರುಣೆ ಏನೇ ಇದ್ರೂ ಕೂಡ ಅದಕ್ಕೆ ಮೂಲ ಆಗೋದು ನಮ್ಮ ಮನಸ್ಸು. ಹಾಗಾದರೆ ಆ ಮನಸ್ಸು ಎಲ್ಲಿದೆ? ಮನಸ್ಸನ್ನ ಒಂದು ಇದೇ ಸ್ಥಳದಲ್ಲಿ ಇದೆ ಅಂತ ಹೇಳಾದರೂ ಹೇಳೋಕ್ಕಾಗತ್ತ? ಹಾಗೆ ಮನಸ್ಸು ಮತ್ತು ಮೆದುಳು ಎರಡು ಒಂದೇನಾ? ಯಾಕಂದರೆ ನಿರ್ಧಾರವನ್ನು ತಗೊಳ್ಳೋದು ಮನಸ್ಸು ಅಂತ ಹೇಳ್ತೀವಿ. ಯಾವುದೇ ರೀತಿಯ ನಾವು ಮನಸ್ಸು ಎಲ್ಲಿದೆ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಜಾಗವನ್ನು ಯಾರು ಕೂಡ ಇದುವರೆಗೂ ಹುಡುಕಿಲ್ಲ. ಅಂತಹ ಮನಸ್ಸು ಕೂಡ ಒಂದು ರೀತಿಯ ಅಮೂರ್ತ ಕಲ್ಪನೆ ಅಂತ ಆಗಿದೆ. ಮನಸ್ಸಿನ ಬಗ್ಗೆ ಮತ್ತೆ ಮಾತನ್ನು ಮುಂದುವರಿಸೋಣ. ಈಗ ಕೇಳಿ ಬದ್ರಿಪ್ರಸಾದ್ ಅವರ ಗಾಯನವಿರುವಂತಹ ಒಂದು ಗೀತೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ. ಚಿತ್ರ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಮನಸ್ಸಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದರೆ ಎಲ್ಲ ಮಾತಿಗೆ ಮೂಲನೇ ನಮ್ಮ ಮನಸ್ಸು ಅಂತ ಹೇಳ್ತೀವಿ. ಹಾಗೆ ಎಲ್ಲ ಅಮೂರ್ತ ವಿಷಯಗಳಿಗೂ ಕೂಡ ಅಮೂರ್ತವಾದಂತಹ ಮನಸ್ಸೇ ಮೂಲ ಅನ್ನೋದು ಕೂಡ ಇದೆ. ಹಾಗಾದರೆ ನಾವು ಮನಸ್ಸಿನ ಸ್ಥಾನವನ್ನು ಎಲ್ಲಿ ಅಂತೇಳಿ ಕಂಡುಹಿಡಿದಕ್ಕಾಗೋದಿಲ್ಲ. ಆದರೆ ಪ್ರತಿ ನಮ್ಮ ವಿಚಾರಗಳೇನಿದೆ, ನಮ್ಮ ಕೆಲಸಗಳೇನಿದೆ, ಎಲ್ಲ ಕಡೆ ಮನಸ್ಸಿದೆ ಅಂತಲೇ ಹೇಳ್ತಾ ಇರ್ತೀವಿ. ಹಾಗೆಯೇ ಮನಸ್ಸು ಸರಿ ಇಲ್ಲದೆ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ, ಅಥವಾ ಮನಸ್ಸು ಸರಿಯಾಗಿದ್ದು ಎಷ್ಟೋ ಸರಿಗಳು ಆಗಿರ್ಬೋದು. ಹಾಗೆ ಮನಸ್ಸು ಅನ್ನೋದು ಒಂದು ಕನ್ನಡಿ ಅನ್ನೋದು ಸತ್ಯ. ಒಂದು ಸರಿ ಹೊಡೆದಂತಹ ಕನ್ನಡಿಯನ್ನು ಸರಿಪಡಿಸೋದಕ್ಕೆ ಯಾವ ರೀತಿ ಸಾಧ್ಯ ಆಗೋದಿಲ್ಲೋ ಅದೇ ರೀತಿ ಒಂದು ಚೂರಾದ ಮನಸ್ಸು ಕೂಡ ಮೊದಲಿದ್ದಂತೆ ಇರೋದಕ್ಕಾಗಲ್ಲ ಅನ್ನೋದು ಕೂಡ ಸತ್ಯ. ಹಾಗೆಯೇ ಈ ಮನಸ್ಸಿಗೂ ಕೂಡ ಕಾಯಿಲೆಗಳು ಬರೋದುಂಟು. ಇತ್ತೀಚೆಗೆ ಇದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಮಾನಸಿಕ ಆರೋಗ್ಯ ತಜ್ಞರು ಅಂತ ಹೇಳಿದರೆ ಅಂತಹ ಒಂದು ಮನಸ್ಸನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ಎಲ್ಲ ಏನು ಅಮೂರ್ತ ವಿಷಯಗಳಿದೆ ಎಲ್ಲವೂ ಕೂಡ ಸುಂದರವಾಗಿರುತ್ತೆ. ನಮ್ಮ ಒಂದು ಜೀವನ ಸೌಂದರ್ಯಯುತವಾಗಿ ಇರುತ್ತೆ, ನೆಮ್ಮದಿಯಾಗಿರುತ್ತೆ, ಆರೋಗ್ಯಕರವಾಗಿ ಇರುತ್ತೆ ಅಂತ ಹೇಳ್ತಾ ನಮ್ಮ ಈ ದಿನದ ಒಂದು ಆರ್ಜೆ ಚಾಯ್ಸ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆಯೇ ಇಂದಿನ ಗೀತೆಗಳು ಹಾಗೂ ಈ ಕಾರ್ಯಕ್ರಮದ ಅಮೂರ್ತ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಒಂದು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀವಿ. ಈಗ ಕೇಳಿ ರಂಗ SSLC ಚಿತ್ರದಿಂದ ರಾಜೇಶ್ ಮತ್ತು ಚಿತ್ರ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂದೀಪ್ ಚೌಟ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಇದುವರೆಗೂ ನಿಮ್ಮ ಜೊತೆಯಾದದ್ದು ನಿಮ್ಮ RJ ಲತಾ ಕೀಟಿ.

ಈಗ ಕೇಳಿ ಮತ್ತೊಂದು ಹಿಂದಿ ಗೀತೆ. ಅನ್ಪಡ್ ಚಿತ್ರದಿಂದ ಮಹೇಂದ್ರ ಕಪೂರ್ ಅವರ ಗಾಯನ, ರಾಜಾ ಮೆಹಂದಿ ಅಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಜಿದ್ದಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನ, ಅಜರತ್ ಜೈಪುರಿ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಸೋನು ನಿಗಮ್ ಅವರ ಗಾಯನ, ಅಲ್ಕಾ ಯಜ್ಞಿಕ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಸಮೀರ್ ಅವರ ಸಾಹಿತ್ಯ, ಆನಂದ್ ಮುಂಡ್ ಅವರ ಸಂಗೀತ ಸಂಯೋಜನೆ ಇದೆ. ಚಲ್ ಮೇರೆ ಬಾಯ್ ಚಿತ್ರದಿಂದ ಈ ಗೀತೆ

ತೇರೆ ಮೇರೆ ಸಪ್ನೆ ಚಿತ್ರದಿಂದ ಆಶಾ ಭೋಸ್ಲೆ ಅವರ ಗಾಯನ, ನೀರಜ್ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದೀಗ

ಶೌಖೀನ್ ಚಿತ್ರದಿಂದ ಆಶಾ ಭೋಸ್ಲೆ ಅವರ ಗಾಯನ, ಯೋಗೇಶ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ ಸಿಲ್ಸಿಲಾ ಹೈ ಪ್ಯಾರ್ಕ ಚಿತ್ರದಿಂದ.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ಮಜ್ರು ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಜೆವೆಲ್ ಟಿಫ್ ಚಿತ್ರದಿಂದ ಕೇಳಿದ್ರಿ. ಸಮಯ ಆಗಿದೆ 9:55:08. ನಮ್ಮ ಈ ದಿನದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚೆಹರಾ ಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನವಿರುವ ಗೀತೆ, ದೀಪಕ್ ಸ್ನೇಹ್ ಅವರ ಸಾಹಿತ್ಯ, ನರೇಶ್ ಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ನವದೆಹಲಿಯಲ್ಲಿ ಇಂದು ಐಎಂಸಿ 2026ರಲ್ಲಿ ದೂರಸಂಪರ್ಕ ಇಲಾಖೆಯ ಮಳಿಗೆಯನ್ನು ಉದ್ಘಾಟನೆ ಮಾಡಿದರು. ನಂತರ ಅವರು ಭಾರತ್ ಸಂಚಾರ ನಿಗಮ ಸಿಟಾಟ್, ತೇಜಸ್ ನೆಟ್ ವರ್ಕ್ಸ್, ಜಿಯೋ, ಏರ್ಟೆಲ್, ಎರಿಕ್ಸನ್, ಕ್ವಾಲ್ಕಾಮ್ ಮತ್ತು ನೋಕಿಯಾ ಸೇರಿದಂತೆ ಭಾರತದ ದೂರಸಂಪರ್ಕ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿದರು. ನವದೆಹಲಿಯಲ್ಲಿ ಗಂಗಾ ಪುನಶ್ಚೇತನದ ಸಶಕ್ತ ಕಾರ್ಯಪಡೆಯ 20ನೆಯ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ವಹಿಸಿದ್ದರು. ಸಭೆಯಲ್ಲಿ ನಮಾಮಿ ಗಂಗೆ ಯೋಜನೆಯ ಪ್ರಗತಿಯನ್ನು ಪರಿಶೀಲನೆ ನಡೆಸಲಾಯಿತು. ಗಂಗಾ ನದಿ ಪುನಶ್ಚೇತನ ಕಾರ್ಯಗಳನ್ನು ಮತ್ತಷ್ಟು ವೇಗಗೊಳಿಸುವ ನಿಟ್ಟನಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಾದೇಶಿಕ ಇಂಧನ ಸಹಕಾರ, ಇಂಧನ ಭದ್ರತೆ ಮತ್ತು ಸುರಕ್ಷಿತ, ಕೈಗೆಟುಕುವ ಮತ್ತು ಸುಸ್ಥಿರ ಇಂಧನ ಭವಿಷ್ಯಕ್ಕಾಗಿ ಬದ್ದವಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಹೇಳಿದ್ದಾರೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ಇಂದು ನಡೆದ 20ನೆಯ ಪೂರ್ವ ಏಷ್ಯಾ ಶೃಂಗಸಭೆಯ ಇಂಧನ ಸಚಿವರ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅವರು ಮಾತನಾಡಿದರು. ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ.

ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಸಲಹೆ ನೀಡಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.79 ರೂಪಾಯಿಯಷ್ಟಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 11 ಗಂಟೆಗೆ ಕೇಳಲಿದ್ದೀರಿ.

ಸಮಯ ಆಗಿದೆ 10:02. ನೀವು ಕೇಳ್ತಾ ಇದ್ದೀರಾ ವಿವಿಧಭಾರತಿ ಆಕಾಶವಾಣಿ ಕನ್ನಡ 102.9 FM. ಪ್ರೇಮ ನಿನಾದದಲ್ಲಿ ಪ್ರೀತಿಯ ಬಗ್ಗೆ ಒಂದೆರಡು ಮಾತಾಡಬಹುದು, ಆದರೆ ಕವಿಯ ಒಂದು ಏನು ಇರುತ್ತೆ, ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತೀವಿ. ಹಾಗೆಯೇ ಪ್ರೀತಿಯ ಬಗ್ಗೆ ನಮ್ಮ ಏನು ಖ್ಯಾತ ಕನ್ನಡದ ಕವಿಗಳು ಒಂದು ಪ್ರೇಮದ ಸಾಲುಗಳು ಯಾವ ರೀತಿ ಇರುತ್ತೆ, ಅವುಗಳ ಎರಡೆರಡು ಸಾಲುಗಳನ್ನ ಮಾತಾಡ್ತಾ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ದೀರ್ಘ ಸುಮಂಗಲಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ತ್ರಿವೇಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರ ಗಾಯನದಲ್ಲಿ ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದಾಗಿತ್ತು. ಕೆ ಎಸ್ ನರಸಿಂಹಸ್ವಾಮಿಯವರು ಸಂಗಾತಿಯ ಪ್ರೀತಿಯನ್ನು ಜಗತ್ತಿಗೆ ಸಾರಿದಂತಹ ಶ್ರೇಷ್ಠ ಕವಿ. ಅವರು ಮೈಸೂರು ಮಲ್ಲಿಗೆಯಲ್ಲಿ ಈ ರೀತಿಯ ಪ್ರೀತಿಯ ಸಾಲುಗಳನ್ನ ನಾವು ಕಾಣಬಹುದು. ನಿನ್ನ ಕಣ್ಣಿನ ಮಿಂಚು ಅಕ್ಕಿಯೊಳಗೆ ಅಡಗಿದೆ, ನನ್ನ ಮನದಾಸೆಯು ನಿನ್ನ ಬೆರಳಿನಲ್ಲಿದೆ, ಒಟ್ಟಿಗೆ ಬಾಳುವ ಹರಸುವ ಜೀವಕ್ಕೆ ಈ ಮನೆಯೇ ನಮಗೆ ದಿವ್ಯ ಸ್ವರ್ಗ ಕಾಣಿ ಅಂತ ಹೇಳಿದ್ದಾರೆ. ಹಾಗೆ ನಿನ್ನ ಹೆಗಲ ಮೇಲೆ ಕೈಯನಿಟ್ಟು ನಾನು ನಡೆದಾಗ ಹಾದಿಯ ಕಲ್ಲುಗಳು ಕೂಡ ಹೂವಾದಂತೆ ಅನಿಸುವುದು. ಸಂಸಾರದ ಈ ಕಠಿಣ ಪಯಣದಲ್ಲಿ ನಿನ್ನ ಜೊತೆ ಇದ್ದರೆ ಸಾಕು, ಜಗವನ್ನೇ ಗೆಲ್ಲಬಹುದು ಅಂತ ಹೇಳಿದ್ದಾರೆ. ಈಗ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನವಿರುವಂತಹ ಗೀತೆ ಜಾಕಿ ಚಿತ್ರದಿಂದ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಸೋನು ನಿಗಮ್ ಅವರ ಗಾಯನವಿದ್ದಂತಹ ಗೀತೆ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಅಂಬಾರಿ ಚಿತ್ರದಿಂದ ಈ ಗೀತೆಯನ್ನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಕುನಾಲ್ ಗಂಜವಾಲ ಅವರ ಗಾಯನ ಮತ್ತು ಚಿತ್ರ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯ, ಸಾಧು ಕೋಕಿಲಾ ಅವರ ಸಂಗೀತ ಸಂಯೋಜನೆ ಇದೆ. ಸುಂಟರಗಾಳಿ ಚಿತ್ರದಿಂದ ಈ ಗೀತೆ.

ಇನ್ನು ಬಿ ಆರ್ ಲಕ್ಷ್ಮಣ್ ರಾವ್ ಅವರು ಆಧುನಿಕ ಪ್ರೇಮದ ತೊಳಲಾಟ ಮತ್ತು ಮುಗ್ಧತೆಯನ್ನು ತಮ್ಮ ಕವನದ ಸಾಲುಗಳಲ್ಲಿ ಈ ರೀತಿ ಹೇಳಿದ್ದಾರೆ. ನಿನ್ನ ನಗುವಿನ ಒಂದು ಸಣ್ಣ ಮಿಂಚಿಗೆ ಸೋತು ಹೋಯಿತು ನನ್ನ ಹೃದಯದ ಕೋಟೆ. ನೀನು ಹತ್ತಿರ ಬಂದ ಆ ಕ್ಷಣದಲ್ಲಿ ನಿಂತು ಹೋಯಿತು ಕಾಲದ ಓಟವೇ ಇಲ್ಲಿ. ಪ್ರೀತಿ ಎಂದರೆ ಕೇವಲ ಮಾತಲ್ಲ, ಕಣ್ಣು ಕಣ್ಣುಗಳು ಓದುವ ಕಾವ್ಯ. ನಿನ್ನ ಪ್ರೇಮದ ಅರಮನೆಯಲ್ಲಿ ನಾನೇ ರಾಜ, ನೀನೇ ನನ್ನ ರಾಣಿ. ಈಗ ಕೇಳಿ ಆರಾಧನೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವೀಣಾ ಪಂಡಿತ್, ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ

ಇನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ದಾಂಪತ್ಯದಲ್ಲಿ ಇರಬೇಕಾದಂತಹ ಒಂದು ಪರಸ್ಪರ ನಂಬಿಕೆ ಮತ್ತು ಸಹಬಾಳ್ವೆಯನ್ನು ತಮ್ಮ ಸಾಲುಗಳಲ್ಲಿ ಈ ರೀತಿ ಹೇಳಿದ್ದಾರೆ. ನೀನು ನಕ್ಕರೆ ನನ್ನ ಅಂಗಳದಲ್ಲಿ ಚಂದ್ರೋದಯ, ನಿನ್ನ ಮೌನವೇ ನನಗೆ ಅತ್ಯಂತ ದೊಡ್ಡ ಕಷ್ಟದ ಸಮಯ, ಸುಖ ದುಃಖಗಳ ಸರಮಾಲೆಯನ್ನು ಒಟ್ಟಿಗೆ ಮುಡಿದು ಸಾಗೋಣ ನಾವಿಬ್ಬರು ಕೈ ಕೈ ಹಿಡಿದು, ಎಂತಹ ಅಂದದ ಸಾಲುಗಳು ಅಲ್ವಾ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಗಾಯನವಿರುವಂತಹ ಈ ಒಂದು ಗೀತೆ, ನಿನ್ನೆ ಪ್ರೀತಿಸುವೆ ಚಿತ್ರದಿಂದ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಪೂತಿ ನರಸಿಂಹಾಚಾರ್ ತಮ್ಮ ಕವನದಲ್ಲಿ ಈ ರೀತಿ ಪ್ರೇಮದ ಸಾಲುಗಳನ್ನ ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದರೂ ಕರಗದ ಪ್ರೀತಿ ನಮ್ಮದು, ತಲೆಗೂದಲು ಬೆಳ್ಳಗಾದರೂ ಮಾಸದ ಒಲವಿದು, ಕಷ್ಟ ಸುಖಗಳ ಕಡಲನ್ನು ಒಟ್ಟಿಗೆ ಈಜುತ್ತಾ ನಾವಿಬ್ಬರೂ ಒಂದೇ ಜೀವವಾಗಿ ಬಾಳುತ್ತಾ ಇರುವೆವು ಅಂತ ಹೇಳಿದ್ದಾರೆ. ಈಗ ಕೇಳಿ ಮತ್ತೊಂದು ಗೀತೆ. ಮೆಜೆಸ್ಟಿಕ್ ಚಿತ್ರದಿಂದ ಈ ಗೀತೆ, ಉನ್ನಿಕೃಷ್ಣನವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಾಧು ಕೋಕಿಲಾ ಅವರ ಸಂಗೀತ ಸಂಯೋಜನೆ ಇದೆ.

ಅಷ್ಟು ಪ್ರೀತಿ ಇಷ್ಟು ಪ್ರೀತಿ ಅನ್ಬಾರ್ದು. ಅಳದು ತೂಗಿ ನೋಡಿ ಪ್ರೀತಿ ಮಾಡಬಾರ್ದು. ಪ್ರೀತಿಯಲ್ಲಿ ಹೆಚ್ಚು ಕಮ್ಮಿ ಇರಲು ಸಾಕಿ ಕಣ್ಣೆದುರು. ನೆಚ್ಚಿಕೊಂಡ ಜೀವ ನಮಗೆ ಜೀವಕ್ಕಿಂತಲೂ ಮಿಗಿಲು ಅಂತ ಹೇಳಿದ್ದಾರೆ ನಮ್ಮ ದರಾ ಬೇಂದ್ರೆ ಅವರು. ಈಗ ಕೇಳಿ ಮಯೂರ್ ಅವರು ಧ್ವನಿಯಾಗಿರುವಂತಹ ಗೀತೆ ಲವ್ ಸ್ಟೋರಿ ಚಿತ್ರದಿಂದ ಕೆ ಕಲ್ಯಾಣ.

ಇನ್ನು ರಾಷ್ಟ್ರಕವಿ ಕುವೆಂಪು ಅವರ ಪ್ರೇಮದ ಸಾಲುಗಳು ಹೀಗಿದೆ: ನಾ ನಿನಗೆ ನೀ ನಿನಗೆ ಚೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ, ಎಂತಹ ಸಾಲುಗಳಿದು. ಪ್ರೇಮದ ಸಾಲುಗಳನ್ನ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ವರ್ಣನೆ ಮಾಡಬಹುದಾಗತ್ತೆ, ಯಾಕಂದರೆ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರುತ್ತೆ. ಆದರೂ ಪ್ರೀತಿಗೆ ಪ್ರೀತಿಯೇ ಸರಿಸಾಟಿ ಅಂತ ಹೇಳ್ತಾ ನಮ್ಮ ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಲವ್ ಮಾಕ್ಟೈಲ್ ಚಿತ್ರದಿಂದ ವಿ ಎಸ್ ಶ್ರುತಿ, ನಕುಲ್ ಅಭ್ಯಂಕರ್ ಅವರ ಗಾಯನ, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಸವಿಭಾವ ಸಮಯ ಆಗಿದೆ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಅವರು ಭೇಟಿ ನೀಡಿ ಬೆಳೆಹಾನಿ ವೀಕ್ಷಿಸಿದರು. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಭಾರತ ಇಂಧನ ಕ್ಷೇತ್ರದಲ್ಲಿ ಉತ್ಪಾದನಾ ಕೇಂದ್ರವಾಗಿ ಅಭಿವೃದ್ಧಿಯಾಗುತ್ತಿದ್ದು ಪವನ ವಿದ್ಯುತ್ ಕ್ಷೇತ್ರದ ಉತ್ಪಾದನಾ ವಲಯಕ್ಕೆ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಚೆನ್ನೈನಲ್ಲಿ ಇಂದು ನಡೆದಂತಹ ವಿಂಡ್ ಜಿ 2026 ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡರದ ಗಜಪಡೆಗೆ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಾಸಕ ಎಸ್ಎನ್ ಚನ್ನಬಸಪ್ಪ ಅಂಬಾರಿ ಹೊರಲಿರುವ ಆನೆಗಳಿಗೆ ಹಣ್ಣು ಹಂಪಲು ನೀಡಿ ಗೌರವ ಸಮರ್ಪಣೆ ಮಾಡಿದರು. ಪಾರಾದೀಪ್ ಕರಾವಳಿಯಲ್ಲಿ ನಡೆದಂತಹ ಸಾರಾಕ್ಸ್ 26 ಕಡಲ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಮಹಾನಿರ್ದೇಶಕ ಪರಮೇಶ್ ಶಿವಮಣಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ವೀಕ್ಷಿಸಿದರು. ನವದೆಹಲಿಯಲ್ಲಿ ಗ್ರೀಸ್ನ ಸಾಗರ ವ್ಯವಹಾರಗಳ ಖಾತೆಯ ಉಪ ಸಚಿವ ಸ್ಟೆಫಾನೋಸ್ ಗ್ಲಿಕಾಸ್ ಅವರನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಗ್ರೀಸ್ ರಕ್ಷಣಾ ಮತ್ತು ಕಾರ್ಯತಂತ್ರ ಸಹಕಾರದ ಕುರಿತು ಚರ್ಚೆ ನಡೆಸಲಾಯಿತು. ಬೆಂಗಳೂರು ಮೈಸೂರು ರಾಷ್ಟೀಯ ಹೆದ್ದಾರಿ ಮತ್ತು ಇತರೆ ಪ್ರಮುಖ ರಸ್ತೆಗಳಲ್ಲಿ ವಾಹನ ಅಪಘಾತಗಳನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾರಿಗೆ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಪರಸ್ಪರ ಸಮನ್ವಯದ ಜೊತೆಗೆ ಅಗತ್ಯ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಮನಗರ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ವನ್ಯಜೀವಿ ಸಪ್ತಾಹ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಸಮಯ 11:02:45. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ ಆಗತ್ತೆ. ಶುಭರಾತ್ರಿ. ಜೈ ಹಿಂದ್.